0: సంవత్సరి.
1: ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಕೇಳುಗರೆ, ಈ ದಿನದ ಮೊದಲನೇ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಾನು ನಿಮ್ಮ ಬಾನುಲಿ ಗೆಳತಿ ವಿನುತ್ತಾ.

ಸಿದ್ಧತೆ ಉತ್ತಿಷ್ಠಾರ್ದೂಲ ಕರ್ತವ್ಯಂ ದೈವಮಾಂತಿಕಂ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠಾರ್ದೂಲ ಕರ್ತವ್ಯಂ ದೈವಮಾಂತಿಕಂ ಉತ್ತಿಷ್ಠ ಉತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾ ಕಾಂತ ತ್ರೈಲೋಕ್ಯಂ ಮಂಗಳಂ ಕುರು ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ

ದಿವ್ಯಮೂರ್ತೆ ಶ್ರೀಸ್ವಾಮಿ ನಿಶ್ರಿತ ಜನಪ್ರಿಯ ದಾನಶೀಲೆ ಶ್ರೀ ವೆಂಕಟೇಶ ದಯಿತೇ ತವ ಸುಪ್ರಭಾತಂ ತವ ಸುಪ್ರಭಾತಮ ರವಿಂದ ಲೋಚನೆ ಭವತು ಪ್ರಸನ್ನ ಮುಖ ಚಂದ್ರ ಮಂಡಲೇ ವಿಧಿ ಶಂಕರೇಂದ್ರ ವಲಿತಾಭಿರಚಿತೆ ವೃಷಶ

ప్రకర్షమధురస్వరయా విభంజ్య గాయత్యనందచరితం తవ నారదో.

ಶಮಿತ್ರ ಶತಪತ್ರ ಗದಾಲಿ ವರ್ಗಾ ಹರ್ತುಂ ಶ್ರಿಯಂ ಕುವಲಯಸ್ಯ ನಿಜಾಂಗ ಲಕ್ಷ್ಮ್ಯಾ ಹೇರಿ ನಿನಾದಮಿವ ಬಿಭ್ರತಿ ತೀವ್ರನಾದಂ ಶೇಷಾದ್ರಿಶೇಖರ ವಿಭೋ ತವ

0: ಮೊಮ್ಮಗಳಿ ಇದು ಮೊಮ್ಮಗಳಿ ಮೊಮ್ಮಗಳಿ ಇದು ಮೊಮ್ಮಗಳಿ ಮೊಮ್ಮಗಳಿ
1: ನಮಸ್ತೆ ವೆಲ್ಕಮ್ ಟು ಯು ಆಲ್ ಫಾರ್ ದಿಸ್ ಫೋರ್ ಡೇಸ್ ಯೋಗಾ ಅಪ್ರಿಸಿಯೇಷನ್ ಪ್ರೋಗ್ರಾಮ್ ವಿತ್ ಪ್ರಿಯ ಪ್ಲೀಸ್ ಸಿಟ್ ಕಂಫರ್ಟೆಬಲಿ ಇನ್ ಎನಿ ಕಂಫರ್ಟೆಬಲ್ ಪೋಸ್ಚರ್ ವಿತ್ ಬ್ಯಾಕ್ ಅಂಡ್ ನೆಕ್ ಸ್ಟ್ರೈಟ್ ಕ್ಲೋಸ್ ಯುವರ್ ಐಸ್ ರಿಲ್ಯಾಕ್ಸ್ ಯುವರ್ ಹೋಲ್ ಬಾಡಿ ರಿಲ್ಯಾಕ್ಸ್ ಯುವರ್ ಹೋಲ್ ಬಾಡಿ ಕಾನ್ಶಿಯಸ್ಲಿ ಟೇಕ್ ಎ ಬ್ರೀತ್ ಅಂಡ್ ಎಕ್ಸೇಲ್ Again take a deep breath and exhale. Now again take a deep breath and adopt Namaskar Mudra. Chant Om 3 times and a prayer. Breathe in.

सर्वे भवन्तु सुखिनः, सर्वे सन्तु निरामयाः।

ಮಹಿಳೆಯರೇ, ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

ಆತ್ಮೀಯ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ಈ ದಿನದ ಕಾರ್ಯಕ್ರಮದಲ್ಲಿ ಬೌದ್ಧ ಧರ್ಮದ ಸ್ಥಾಪಕರಾದ ಗೌತಮ ಬುದ್ಧ, ಈತನ ಇತಿಹಾಸದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಪ್ರಪಂಚದ ಇತಿಹಾಸದಲ್ಲಿ ಕ್ರಿಸ್ತಪೂರ್ವ 6ನೇ ಶತಮಾನ ಬಹು ಮಹತ್ವಪೂರ್ಣವಾದ ಕಾಲ. ಏಕೆಂದರೆ ಆ ಕಾಲದಲ್ಲಿ ವಿಚಾರ ಶಕ್ತಿ, ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ವಲಯದಲ್ಲಿ ಒಂದು ಮಹತ್ತರ ಆಂದೋಲನವೇ ಆಯಿತು. ವಿವಿಧ ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಕ ಸುಧಾರಣೆಗಳಾದವು. ಜನರ ವಿಚಾರ ಪ್ರಜ್ಞೆಯಲ್ಲಿ ಹೊಸತೊಂದು ಚೇತನ ಮೂಡಿತು. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಮನೆ ಮಾಡಿಕೊಂಡಿದ್ದ ಅಶಾಂತಿ ಬೌದ್ಧ ಧರ್ಮದ ಏಳಿಗೆಗೆ ಪ್ರೇರಕವಾಯಿತು. ಈಗ ಗೌತಮ ಬುದ್ಧನ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಅರಿವಿನ ದಾರಿ ಕಾಣದೆ ಜನಸಮುದಾಯ ನರಳುವಾಗ ಅರಿತು ದಾರಿ ತೋರಿಸುವ ಮಹಾಪುರುಷರು ಅವತರಿಸುತ್ತಾರೆ ಎಂಬ ನಂಬಿಕೆಯನ್ನು ನಿಜಗೊಳಿಸಿದವರಲ್ಲಿ ಬೌದ್ಧ ಧರ್ಮ ಪ್ರವರ್ತಕ ಬುದ್ಧನು ಒಬ್ಬ. ಈತನ ಮೊದಲ ಹೆಸರು ಸಿದ್ಧಾರ್ಥ ಗೌತಮ. ಈತನ ತಂದೆ ನೇಪಾಳದ ಕಪಿಲವಸ್ತುವಿನಲ್ಲಿ ಆಳುತ್ತಿದ್ದ ಶಾಕ್ಯ ವಂಶದ ಶುದ್ಧೋಧನ. ಆದ್ದರಿಂದ ಬುದ್ಧನನ್ನು ಶಾಕ್ಯಮುನಿ ಎಂದು ಕರೆಯುತ್ತಾರೆ. ತಾಯಿ ಮಾಯಾದೇವಿ. ತುಂಬು ಗರ್ಭಿಣಿಯಾದ ಮಾಯಾದೇವಿ ಪ್ರಸವಕ್ಕೆ ತನ್ನ ತವರು ಮನೆಗೆ ಪರಿವಾರ ಸಮೇತ ಹೊರಟಳು. ಮಾರ್ಗ ಮಧ್ಯದಲ್ಲಿ ರಮಣೀಯವಾದ ಲುಂಬಿನಿ ವನದಲ್ಲಿ ವೈಶಾಖ ಶುದ್ಧ ಪೂರ್ಣಿಮೆಯ ದಿನ ದೈವೀ ಸಂಭೂತನಾದ ಸಿದ್ಧಾರ್ಥನಿಗೆ ಜನ್ಮವಿತ್ತಳು. ಸಿದ್ಧಾರ್ಥ ಹುಟ್ಟಿದ ಕೇವಲ 7 ದಿವಸಗಳಲ್ಲಿ ಮಾಯಾದೇವಿ ತೀರಿಕೊಂಡಳು. ತರುವಾಯ ಸಿದ್ಧಾರ್ಥ ತನ್ನ ಮಲತಾಯಿ ಮಹಾಪ್ರಜಾವತಿ ಗೌತಮಿಯ ಪಾಲನೆಯಲ್ಲಿ ಬೆಳೆದನು. ಈ ದೈವೀ ಪುರುಷನೋರ್ವನ ಜನ್ಮದ ಸುವಾರ್ತೆಯ ಸಂಕೇತವಾಗಿ ರಾಜ್ಯದಲ್ಲಿ ಅನೇಕ ಆಶ್ಚರ್ಯಕರ ಘಟನೆಗಳು ಸಂಭವಿಸಿದವು. ತಿಳಿದೋ ತಿಳಿಯದೆಯೋ 1000+ ಜ್ಞಾನಿಗಳು, ಪಂಡಿತರು, ರಾಜರು, ಮುನಿಗಳು ಬಂದು ಶಿಶುವನ್ನು ನೋಡಿ ಸಂತೋಷಪಟ್ಟರು. ಹೀಗೆ ಬಂದವರಲ್ಲಿ ವೃದ್ಧ ಅಸಿತ ಮಹರ್ಷಿಯು ಒಬ್ಬ. ಮಗುವನ್ನು ನೋಡಿದ ಈತ ಹೃದಯ ತುಂಬಿ ನಕ್ಕು ಸಂತೋಷಪಟ್ಟ. ಮರುಕ್ಷಣವೇ ಕಣ್ಣಲ್ಲಿ ನೀರು ತುಂಬಿ ಕಮ್ಮನಿಗೆರೆದ. ಅಸಿತ ಮಹರ್ಷಿಗಳ ಕಮ್ಮನಿಗೆ ಕಾರಣ ಅರಿಯದ ಶುದ್ಧೋಧನ ಆಶ್ಚರ್ಯಗೊಂಡನು. ಇದನ್ನರಿತ ಮಹರ್ಷಿ ಸಕಲರನ್ನು ಮುಕ್ತಿಗೊಳಿಸಲು ಭೂಮಿಗೆ ಬಂದಿರುವ ಧರ್ಮ ದೀಪಕನ ದರ್ಶನದಿಂದ ಸಂತೋಷವಾಯಿತು ಮತ್ತು ಅಂತಹ ಲೋಕಪೂಜ್ಯ ನೆನೆಸುವ ಈ ಮಹಾದಿವ್ಯ ಜ್ಯೋತಿಯ ಜೀವನ ಮತ್ತು ಸಂದೇಶಗಳ ಅಮೃತವಾಣಿಯನ್ನು ಕೇಳುವ ಅವಕಾಶ ಈ ನನ್ನ ವೃದ್ಧಾಪ್ಯ ಇಲ್ಲದಂತೆ ಮಾಡಿದೆ, ಅದಕ್ಕಾಗಿ ದುಃಖಿಸಿದೆ ಎಂದು ಉತ್ತರಿಸಿದನಂತೆ. ಸಿದ್ಧಾರ್ಥನನ್ನು ಪ್ರಖ್ಯಾತ ಚಕ್ರವರ್ತಿಯನ್ನಾಗಿ ಮಾಡಬೇಕೆಂಬುದು ಶುದ್ಧೋಧನಿಗೆ ಇದ್ದ ಒಂದೇ ಒಂದು ಮಹತ್ವಾಕಾಂಕ್ಷೆ. ಚಕ್ರವರ್ತಿಗೆ

ಮೇಲೆ ಸಿದ್ಧಾರ್ಥನಿಗೆ ಯಶೋಧರೆಯೊಂದಿಗೆ ವಿವಾಹವಾಯಿತು. ಸಂಸಾರ ಜೀವನ ದಿನ ದಿನಕ್ಕೂ ಹೊಸ ಅನುಭವವನ್ನೇ ತಂದುಕೊಡುತ್ತಿತ್ತು. ಅಷ್ಟರಲ್ಲೇ ಯಶೋಧರ ರಾಹುಲನಿಗೆ ಜನ್ಮವಿತ್ತಳು. ಇಷ್ಟಾದರೂ ಸುಖದ ಸುಪ್ಪತ್ತಿಗೆಯಲ್ಲಿ ಸಿದ್ಧಾರ್ಥ ಮನಸ್ಸು ಜನತೆಯ ಸೌಕರ್ಯಕ್ಕಾಗಿ ಆತೊರೆಯುತ್ತಿತ್ತು. ಇಷ್ಟಾದರೂ ಸಿದ್ಧಾರ್ಥನು ದೈವಿ ಪುರುಷ. ಅವನು ಲೋಕವಿಖ್ಯಾತ ಸನ್ಯಾಸಿಯಾಗುವನೆಂಬ ಜ್ಯೋತಿಷ್ಯಗಳ ಮಾತು ಶುದ್ಧೋದನನ ಅಂತರಾಲದಲ್ಲಿ ಇತ್ತು. ಒಮ್ಮೊಮ್ಮೆ ಅದು ಜ್ಞಾಪಕಕ್ಕೆ ಬಂದರೂ ಅದನ್ನು ವ್ಯಕ್ತಪಡಿಸದೆ ಶುದ್ಧೋದನ ಅನುಭವಿಸಿದ ನೋವು ಅಪಾರ. ತನ್ನ ಮಗ ಪ್ರಬಲ ಅರಸನಾಗಬೇಕೆಂಬುದೇ ಅವನ ಪರಮಧ್ಯೇಯ. ಆದರೆ ಪುತ್ರೋತ್ಸವದ ಕೆಲವೇ ದಿವಸಗಳಲ್ಲಿ ಸಿದ್ಧಾರ್ಥನ ಜೀವನದಲ್ಲಿ ನವೋದಯ ಕಾಣುವ ಘಟನೆಗಳು ಸಂಭವಿಸಿದವು. ರೋಗ ರುಜಿನ, ಮರಣ, ದಾರಿದ್ರ್ಯ ಹಾಗೂ ಓರ್ವ ನಿರ್ಲಿಪ್ತ ಸನ್ಯಾಸಿಯನ್ನು ಕಣ್ಣಾರೆ ಕಂಡ ಸಿದ್ಧಾರ್ಥನ ಮನ ನೊಂದಿತು. ತತ್ಪರಿಣಾಮವಾಗಿ ಅವುಗಳಿಗೆ ಪರಿಹಾರವನ್ನು ಕಂಡು ಹಿಡಿಯಬೇಕೆಂಬ ದೃಢ ಸಂಕಲ್ಪ ಮಾಡಿದನು. ಜೀವನದಲ್ಲಿ ವಿರಕ್ತನಾಗಿ ದುಃಖ ವಿಮೋಚನೆಗಾಗಿ ಪರಿತಪಿಸತೊಡಗಿದ. ಕೊನೆಗೆ ತನ್ನ 29ನೆಯ ವಯಸ್ಸಿನಲ್ಲಿ ರಾಜ್ಯ, ಅರಮನೆ, ಹೆಂಡತಿ, ಮಗು ಎಲ್ಲವನ್ನು ತ್ಯಜಿಸಿ ಅರಮನೆಯ ಸೇವಕ ಚೆನ್ನನ ಸಹಾಯದಿಂದ ಒಂದು ರಾತ್ರಿ ನಗರವನ್ನು ದಾಟಿ ಬಹುದೂರ ಸಾಗಿದ. ಇದನ್ನೇ ಮಹಾಪರಿತ್ಯಾಗ ಎಂದು ಕರೆಯಲಾಗಿದೆ. ಹೀಗೆ ಮಹಾಪರಿತ್ಯಾಗಿಯಾಗಿ ಸಿದ್ಧಾರ್ಥ ರಾಜಗೃಹ ತಲುಪಿದ. ಮನಃಶಾಂತಿಗಾಗಿ ಬಹುಕಾಲ ಅಲೆದಾಡಿದನು. ಅತ್ಯುಗ್ರಹವಾದ ಹಠಯೋಗ ಸಾಧನೆಗಳನ್ನು ಆಚರಿಸಿದ. ಇಷ್ಟಾದರೂ ಅವನಿಗೆ ಶಾಂತಿ ಪ್ರಾಪ್ತಿಯಾಗಲಿಲ್ಲ. ಆಹಾರವನ್ನು ತ್ಯಜಿಸಿದ್ದರಿಂದ ದೇಹ ಕೃಶವಾಗತೊಡಗಿತು. ದೇಹ ದಂಡಿಸುವುದರಿಂದ ಯಾವ ಪ್ರಯೋಜನವೂ ಇರದು ಎಂಬುದನ್ನರಿತು ಮುಂದೆ ಹೊರಟ. ವನದಲ್ಲೇ ವ್ಯಾಪಕವಾಗಿ ಸುತ್ತಾಡಿದ. ಮನಸ್ಸಿಗೆ ನೆಮ್ಮದಿ ದೊರಕದಾಯಿತು. ಸತ್ಯಾನ್ವೇಷಣೆಯ ತವಕ ಪ್ರಬಲವಾಗತೊಡಗಿತು. ಉರುವೇಲ ಗ್ರಾಮವನ್ನು ಸಮೀಪಿಸಿ ಅಲ್ಲಿ ಭಿಕ್ಷೆಯನ್ನು ಸ್ವೀಕರಿಸಿ ಮುಂದೆ ಸಾಗಿದ. ಸಂಜೆಯ ಹೊತ್ತಿಗೆ ಗಯಾ ತಲುಪಿದ. ತರುವಾಯ ತನಗೆ ಜ್ಞಾನ ಸಿದ್ಧಿಯಾಗದೆ ತಾನು ಇಲ್ಲಿಂದ ಮೇಲೆ ಏಳುವುದಿಲ್ಲ ಎಂಬ ಪ್ರತಿಜ್ಞೆ ಮಾಡಿ ಅರಳಿ ಮರದ ಕೆಳಗೆ ಕುಳಿತು ಧ್ಯಾನಸಕ್ತನಾದ. ಕೊನೆಗೆ ಶುಭ ದಿನ ವೈಶಾಖ ಶುದ್ಧ ಪೂರ್ಣಿಮೆಯ ಕಾಲದಲ್ಲಿ ಸಿದ್ಧಾರ್ಥನಿಗೆ ಜ್ಞಾನೋದಯವಾಯಿತು. ಅಂದಿನಿಂದ ಅವನು ಬುದ್ಧನಾದ. ಬುದ್ಧ ಎಂದರೆ ಜ್ಞಾನೋದಯ ಪಡೆದವನು ಎಂದರ್ಥ. ಅಂತೆಯೇ ಆ ವೃಕ್ಷವು ಬೋಧಿ ವೃಕ್ಷವಾಯಿತು. ಗಯೆಗೆ ಬುದ್ಧಗಯ ಎಂಬ ಹೆಸರು ಬಂದಿತು. ತರುವಾಯ ಬುದ್ಧ ತಥಾಗತ ಎಂಬುದಾಗಿ ಪ್ರಖ್ಯಾತನಾದನು. ತಥಾಗತ ಅಂದರೆ ಸತ್ಯವನ್ನು ಕಂಡವನು ಎಂದರ್ಥ. ತಾನು ತಿಳಿದ ಜ್ಞಾನವನ್ನು ಬೋಧಿಸಲು ಬುದ್ಧನು ಸಂಚಾರವನ್ನು ಕೈಗೊಂಡನು. ಹೀಗೆ ಸಂಚಾರ ಹೊರಟು ಅಯೋಧ್ಯೆ, ಬಿಹಾರ, ಸಾರನಾಥ, ಕಾಶಿ ಮುಂತಾದ ಭಾಗಗಳಲ್ಲಿ ಸುಮಾರು 45 ವರ್ಷಗಳನ್ನು ಕಳೆದನು. ಕೊನೆಗೆ ತನ್ನ 80ನೆಯ ವಯಸ್ಸಿನಲ್ಲಿ ಕುಶಿನಗರದಲ್ಲಿ ನಿರ್ವಾಣ ಹೊಂದಿದನು. ಬುದ್ಧ ಸಾರನಾಥದ ಜಿಂಕೆವನದಲ್ಲಿ ತನ್ನ ಪ್ರಥಮ ಬಾರಿಗೆ ಬೋಧನೆ ಆರಂಭಿಸಿದ. ಪ್ರಮುಖವಾಗಿ ಬೌದ್ಧ ಧರ್ಮದ ತತ್ವಗಳು ಅಥವಾ ಬೋಧನೆಗಳನ್ನು ತಿಳಿದುಕೊಳ್ಳುವುದಾದರೆ ಬುದ್ಧನ ತತ್ವಗಳನ್ನು 3 ಪ್ರಮುಖ ವಿಭಾಗಗಳಲ್ಲಿ ತಿಳಿದುಕೊಳ್ಳಬಹುದು. ಮೊದಲನೆಯದು 4 ಮೂಲ ತತ್ವಗಳು. ಅವುಗಳೆಂದರೆ ಅಹಿಂಸೆ, ಸತ್ಯ ನುಡಿಯುವುದು, ಕಳ್ಳತನ ಮಾಡದಿರುವುದು, ಪವಿತ್ರತೆ. ನಂತರ 4 ಸತ್ಯಗಳು. ಅವುಗಳೆಂದರೆ ಮನುಷ್ಯ ಜೀವನ ದುಃಖಮಯವಾದುದು, ದುಃಖಕ್ಕೆ ಆಸೆಯೇ ಮೂಲ ಕಾರಣ, ಜನ್ಮ ಪುನರ್ಜನ್ಮಗಳು ಹುಟ್ಟುವುದು ಆಸೆಯಿಂದಲೇ, ಅವನ್ನು ಗೆದ್ದರೆ ಅಥವಾ ತೊರೆದರೆ ಮೋಕ್ಷಕ್ಕೆ ಮಾರ್ಗ. ನಂತರ 3ನೆಯದು ಅಷ್ಟಾಂಗ ಮಾರ್ಗ. ಅವೆಂದರೆ ಸದ್ನಂಬಿಕೆ, ಸದ್ಯೋಚನೆ, ಸನ್ನುಡಿ, ಸನ್ನಡತೆ, ಸಜ್ಜೀವನ, ಸತ್ಪ್ರಯತ್ನ, ಸದ್ಧ್ಯಾನ, ಸಚ್ಚಿಂತನ. ಬುದ್ಧನ ತತ್ವಗಳನ್ನು ಬೌದ್ಧರ ಪವಿತ್ರ ಗ್ರಂಥಗಳಾದ ತ್ರಿಪೀಠಕಗಳಲ್ಲಿ ಕಾಣಬಹುದು. ಅವುಗಳೆಂದರೆ ಸುತ್ತಪೀಠಿಕ, ವಿನಯಪೀಠಿಕ ಮತ್ತು ಅಭಿದಮ ಪೀಠಿಕ. ನಂತರ ಬೌದ್ಧ ಧರ್ಮದ 3 ಆದರ್ಶಗಳೆಂದರೆ ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಬೌದ್ಧ ಧರ್ಮದ ಪ್ರಚಾರವು ಭಾರತದಲ್ಲೇ ಅಲ್ಲದೆ ವಿದೇಶಗಳಲ್ಲೂ ಅರಳಿ ವಿಶ್ವವ್ಯಾಪಿಯಾಯಿತು. ಕೇಳುಗರೆ, ಇದುವರೆಗೂ ಗೌತಮ ಬುದ್ಧರ ಇತಿಹಾಸದ ಬಗ್ಗೆ ತಿಳಿದುಕೊಂಡು

0: ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.4 ತರಂಗಾಂತರ ಬುದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ. ಕೇಳಿದರೆ ಈ ದಿನದ ಕಾರ್ಯಕ್ರಮದಲ್ಲಿ ನಾವು ಕಸದಿಂದ ರಸ ಎಂಬುವಂತೆ ಗೃಹ ಮಟ್ಟದಲ್ಲಿ ಹಸಿ ಕಸದಿಂದ ಗೊಬ್ಬರ ತಯಾರಿಸುವ ಕುರಿತು ಸಲಹೆ ಮತ್ತು ಸೂಚನೆ ಒಂದು ಕಾರ್ಯಕ್ರಮಕ್ಕೆ ಇಂದಿನ ದಿನ ನಮ್ಮ ಜೊತೆ ಕುಶಾಲಿನಿ ಜೆಎಸ್, ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಮೆರಡ್ ಐಟಿಸಿಎಂಎಸ್ಕೆ ವಾಟರ್ಶೆಡ್ ಡ್ರಾಪ್ ಪ್ರೂಫಿಂಗ್ ಪ್ರಾಜೆಕ್ಟ್ ಮಾಲೂರು, ಹಾಗೂ ರೂಪಾಜಿ ಡಾಕ್ಯುಮೆಂಟೇಷನ್ ಆಫೀಸರ್ ಮೆರಡ ಐಟಿಸಿಎಂಎಸ್ ವಾಟರ್ ಸೆಕ್ಯೂರಿಟಿ ಮತ್ತು ಬಿಟೋರ್ ಅವರು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಮೇಡಮ್, ಮೊದಲಿಗೆ ತಮ್ಮಿಬ್ಬರಿಗೂ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ತಮ್ಮ ಮೊದಲ ಬಾರಿಗೆ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಾ, ಬಹಳ ಸಂತೋಷ ಆಗ್ತಾ ಇದೆ. ಸೊ ಇವತ್ತಿನ ದಿನ ಒಂದು ಕಾರ್ಯಕ್ರಮ ಒಂದು ಶುರು ಮಾಡಕ್ಕೆ ತಮ್ಮ ಒಂದು ವೈಯಕ್ತಿಕ ಪರಿಚಯವನ್ನು ನಮ್ಮ ಒಂದು ಕೇಳುಗರಿಗೆ ತಿಳಿಸಿ.
1: ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಕುಶಾಲಿನಿ. ನಾನು ಮಾಲೂರಲ್ಲಿ ಡಿಪಿಪಿ ಪ್ರಾಜೆಕ್ಟ್ಗೆ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ.
0: ಸುಮಾರು ಎಷ್ಟು ದಿನಗಳಿಂದ ಕಾರ್ಯನಿರ್ವಹಿಸ್ತಿದ್ದೀರಾ ಮೇಡಮ್?
1: ನಾನು 2 ತಿಂಗಳಿಂದ ವರ್ಕ್ ಮಾಡ್ತೇನೆ.
0: ಬಹಳ ಸಂತೋಷ. ನಮ್ಮ ಧ್ವನಿ ರೇಡಿಯೋ ಕಾರ್ಯಕ್ರಮದಲ್ಲಿ ಮೊದಲ ಬಾರಿಗೆ ಭಾಗವಹಿಸ್ತಿದ್ದೀರಾ, ತುಂಬಾ ಸಂತೋಷ.
1: ಥ್ಯಾಂಕ್
0: ಯು ಮೇಡಮ್. ಮೇಡಮ್, ತಮ್ಮ ಪರಿಚಯ.
1: ಮೈಸೂರು ರೂಪ ಅಂತ. ನಾನು ಐಟಿಸಿಎಂಎಸ್ಕೆ ಮೇರಡ ಮಾಲು ಪ್ರಾಜೆಕ್ಟ್ ಡಾಕ್ಯುಮೆಂಟೇಷನ್ ಆಫೀಸರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ನಾನು ಕಳೆದ 2 ತಿಂಗಳಿಂದ ವರ್ಕ್ ಮಾಡ್ತಿದ್ದೀನಿ.
0: ಸೊ ತಾವು ಸಹ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಮೊದಲ ಬಾರಿಗೆ ಭಾಗವಹಿಸಿದ್ರೆ ತಮ್ಮಿಬ್ಬರಿಗೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ. ಸೊ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಕಸದಿಂದ ರಸ ಎಂಬುವಂತೆ ಗೃಹ ಮಟ್ಟದಲ್ಲಿ ಹಸಿ ಕಸದಿಂದ ಗೊಬ್ಬರ ತಯಾರಿಸುವ ಕುರಿತು ಸಲಹೆ ಮತ್ತು ಸೂಚನೆ. ಸೊ ಕಾರ್ಯಕ್ರಮ ಮೊದಲಂದು ತಮ್ಮ ಕಲ್ಪನೆಯಲ್ಲಿ ಒಂದು ಆರೋಗ್ಯಕರ ಗ್ರಾಮೀಣ ಪ್ರದೇಶ ಅಂತಂದ್ರೆ ತಮ್ಮ ಅನಿಸಿಕೆ. ಗ್ರಾಮೀಣ ಪ್ರದೇಶ ಅಂತಂದಾಗ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ. ತಮ್ಮ ಒಂದು ಕಲ್ಪನೆಯಲ್ಲಿ ತಮ್ಮ ಒಂದು ಅನಿಸಿಕೆ ಯಾವ ರೀತಿ ಇದೆ?
1: ನಮ್ಮ ಅನಿಸಿಕೆಯಲ್ಲಿ ಒಂದು ಆರೋಗ್ಯ ಗ್ರಾಮೀಣವೆಂದರೆ ಮೊದಲನೇದಾಗಿ ಕುಡಿಯುವ ನೀರಿನ ಸೌಲಭ್ಯ ಚೆನ್ನಾಗಿ ಇರಬೇಕು.
0: ಹೌದು.
1: ಮತ್ತೆ ಒಂದು ಇವಾಗ ಯಾವುದೇ ಇದರಲ್ಲಿ ಆರೋಗ್ಯ ಪ್ರಾಥಮಿಕ ಕೇಂದ್ರ ಇರುತ್ತಲ್ಲ ಅದು ಇರಬೇಕು. ಮತ್ತೆ ಪ್ರತಿಯೊಂದು ಮನೆಯಲ್ಲೂ ಒಂದು ಇಂಡಿವಿಜುವಲ್ ಟಾಯ್ಲೆಟ್ ಅಂದ್ರೆ ಇರಬೇಕು.
0: ಹೌದು, ಪ್ರತಿ ಮನೆಯಲ್ಲೂ ಶೌಚಾಲಯದ ವ್ಯವಸ್ಥೆ ಇರಬೇಕು.
1: ಮತ್ತೆ ಆಟದ ಮೈದಾನ, ಶಾಲೆ, ಲೈಬ್ರರಿ.
0: ಹೌದು ಮೇಡಮ್. ಹಾಗೆ ಇವಾಗ ಸಾಮಾನ್ಯವಾಗಿ ನಾವು ಸಿಟಿಯಲ್ಲಿ ಇರುವಂತ ಮಕ್ಕಳು ಏನ್ ಮಾಡ್ತಾರೆ, ರಜೆ ದಿನಗಳಂದ ತಕ್ಷಣ ಅವ್ರಿಗೆ ನೆನಪಾಗೋದೇ ಹಳ್ಳಿಗಳು, ಅವ್ರ ಅಜ್ಜ ಹಳ್ಳಿ, ಅಜ್ಜ ಅಜ್ಜಿ ಊರು. ಸೊ ಊರ್ಗೆ ಹೋಗ್ಬೇಕು, ಯಾಕಂದ್ರೆ ಆ ಒಂದು ವಾತಾವರಣಕ್ಕೆ ತುಂಬಾನೇ ಹೊಂದ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲಿ ರಜೆ ದಿನಗಳಂತಂದ್ರೆ ಅಲ್ಲೇ ಕಳಿಬೇಕು ಅಂತ ತುಂಬಾ ಆಸೆ ಪಡ್ತಾ ಇರ್ತಾರೆ. ಸೊ ಈಗಾಗಲೇ ಏನಾಗಿದೆ ಅಂತಂದ್ರೆ ಒಂದು ನಗರೀಕರಣ, ಅದು ಒಂದು ಸಾರ್ವಜನಿಕರು, ಒಂದು ಸಮುದಾಯ, ಒಂದು ಆಧುನಿಕತೆ ಸಾಗ್ತಾ ಸಾಗ್ತಾ ಏನಾಗಿದೆ ಅಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿಯೂ ಸಹ ಒಂದು ಸುಂದರವಾದ ವಾತಾವರಣ ಕೆಲವು ಕಡೆ ಕಾಣ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ. ಅಲ್ಲೂ ಸಮೇತ ಒಂದು ಅನೈರ್ಮಲ್ಯ ಆಗಿರೋದು, ಸಾಕಷ್ಟು ತ್ಯಾಜ್ಯಗಳ ಅಲ್ಲಲ್ಲೇ ಬಿಸಾಕಿರ್ತದೆ. ಸೊ ಆಗಿನ ಕಾಲದಲ್ಲೆಲ್ಲ ಅದಕ್ಕೆ ತುಂಬಾ ವ್ಯವಸ್ಥೆ ಇರ್ತಾ ಇತ್ತು, ಹಾಗೆ ಅಷ್ಟೊಂದು ಪ್ಲಾಸ್ಟಿಕ್ ಬಳಕೆಗಳು ಇರ್ತಾ ಇರ್ಲಿಲ್ಲ. ಆಮೇಲೆ ತಿಪ್ಪೆ ಗೊಬ್ಬರನೆಲ್ಲ ಒಂದ್ ಕಡೆಗೆ ಹಾಕೋರು. ಸೊ ಎಲ್ಲಾನು ವ್ಯವಸ್ಥಿತವಾಗಿ ನಡೀತಾ ಇತ್ತು. ಈಗಿನ ಈಗಿನ ಸಂದರ್ಭದಲ್ಲಿ ಒಂದು ಯುವ ಜನತೆ ಏನಾಗಿದೆ ಅಂತಂದ್ರೆ ಸೊ ಅಷ್ಟೊಂದು ಒಲವಿಲ್ಲ, ಎಲ್ಲರೂ ಸಿಟಿ ಸಿಟಿ ಸಿಟಿ ಅಂತ ಹೇಳ್ಬಿಟ್ಟು ಸೊ ಒಂದು ಒಂದು ಗ್ರಾಮೀಣ ಪ್ರದೇಶದ ಮೇಲೆ ಇರುವಂತ ಒಂದು ಕಾಳಜಿನೇ ಕಮ್ಮಿ ಆಗಿದೆ.
1: ಇದರಲ್ಲಿ ಏನ್ ಹೇಳ್ಬೋದು ಅಂದ್ರೆ ಇವಾಗ ಗ್ರಾಮೀಣದಲ್ಲಿ ಅವರು ಒಂದು ಅದೇ ಇವಾಗ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತಾರಲ್ಲ, ಒಂದು ಜಾಸ್ತಿ ಅಗ್ರಿಕಲ್ಚರ್ ಫಾರ್ಮಿಂಗ್ ಸಿಟಿಯಲ್ಲೇ ಆತರ ಒಂದ್ ಕೆಲಸ ಉಟ್ಕೊಂಡು ಹೋಗೋ ಬದಲು ತಮ್ಮ ತಮ್ಮ ಹೊಲಗಳಲ್ಲೇ ಜಾಸ್ತಿ ಇವಾಗ ಟೆಕ್ನಾಲಜೀಸ್ ಎಲ್ಲ ಯೂಸ್ ಮಾಡ್ಕೊಂಡು ಇವಾಗ ಎಷ್ಟೊಂದು ಕೆವಿಕೆ ವಾರಿಸ್ ಆದಕ್ಕೆ ಎಲ್ಲಾ ಕಡೆಯಿಂದ ಇನ್ಫಾರ್ಮೇಶನ್ ತಗೊಂಡು ಅವರೇ ಹೊಲದಲ್ಲಿ ಅಗ್ರಿಕಲ್ಚರ್ ಮಾಡ್ಕೊಬಹುದು. ಸೆಲ್ಫ್ ಎಂಪ್ಲಾಯ್ಮೆಂಟ್ ಅವಾಗ ಇವಾಗ ಏನು ಸಿಟಿಗಳ ಮೇಲೆ ಜಾಸ್ತಿ ಒಲವು ತೋರಿಸೋದನ್ನ ಕಡಿಮೆ ಮಾಡ್ಕೊಬಹುದು. ಇವಾಗ ನಾವು ಸಿಟಿಯಲ್ಲಿ ಪ್ಲಾಸ್ಟಿಕ್ ಆತರ ಜಾಸ್ತಿ ಯೂಸ್ ಮಾಡೋದ್ರಿಂದ ನಾವು ಅದನ್ನೆಲ್ಲ ಬ್ಯಾನ್ ಮಾಡ್ಬಿಟ್ಟು ಇವಾಗ ನಾವು ಆರ್ಗ್ಯಾನಿಕ್ ಆಗಿ ನಾವ್ ಏನ್ ಯೂಸ್ ಮಾಡ್ಕೊಬಹುದು ನ್ಯಾಚುರಲಿ ಅದನ್ನ ಸ್ವಲ್ಪ ನಾವು ನಾಲೆಡ್ಜ್ ಇಂಪ್ರೂವ್ ಮಾಡ್ಕೋಬಿಟ್ಟು ಅಂತ ಹೇಳ್ಬೋದು.
0: ಹೌದು ಹೌದು. ಅಂದ್ರೆ ಈಗಿನ ಒಂದು ಆಧುನಿಕತೆಯಲ್ಲಿ ಒಂದು ನಗರ ಒಂದು ಹಳ್ಳಿಯಲ್ಲಿ ಇದ್ಬಿಟ್ಟೆ ನಾವು ಅದನ್ನ ಸಮರ್ಪಕವಾಗಿ ಬಳಕೆ ಮಾಡ್ಕೊಂಡ್ರೆ ಒಂದು ಗ್ರಾಮೀಣ ಪ್ರದೇಶದಿಂದನೂ ಒಂದು ಯುವ ರೈತರು ಮುಂದೆ ಬರ್ಬಹುದು. ಹೌದು,
1: ಯಾಕಂದ್ರೆ ಈಗ ನಮ್ಗೆ ಮುಖ್ಯ ಬೇಕಾಗಿರೋದು ಪರಿಸರ ಸಂರಕ್ಷಣೆ ಮಾಡೋದು. ಸಂರಕ್ಷಣೆ ಮಾಡ್ಲಿಲ್ಲ ಅಂತಂದ್ರೆ ನಾವು ನಗರದ ಕಡೆ ಹೋಗ್ತಿದ್ರೆ ಹಳ್ಳಿನ ಯಾರು ಉದ್ಧಾರ ಮಾಡ್ತಾರೆ? ನಾವೇ ಹಳ್ಳಿನ ನಾಶ ಮಾಡ್ದಂಗ ಆಗುತ್ತಲ್ಲ. ಹಾಗಾಗಿ ಹಳ್ಳಿ ಉದ್ಧಾರ ಆಗ್ಬೇಕು, ರೈತರು ಉದ್ಧಾರ ಆಗ್ಬೇಕು. ಅವ್ರ ಉದ್ಧಾರ ಆದ್ರೆ ನಾವು ಚೆನ್ನಾಗಿರೋದಕ್ಕೆ ಸಾಧ್ಯ, ನಗರ ಬೆಳೆಯೋದಕ್ಕೂ ಸಾಧ್ಯ. ಇದನ್ನ ನಾವು ಕಡೆ ಅಲ್ಲಿ ನಾವು ಬೆಳಿತೀವಿ ಅಂದ್ರೆ ಅದು ಸಾಧ್ಯ ಇಲ್ಲ ಸರ್.
0: ಹೌದು ಮೇಡಮ್. ಮೇಡಮ್, ಈಗಾಗಲೇ ಏನಾಗಿದೆ ಅಂತಂದ್ರೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಿದ್ದ ಹಾಗೆ ಒಂದು ಗ್ರಾಮ ಪಂಚಾಯತಿ ಇವತ್ತಿಂದ ಪ್ರತಿ ಮನೆಗೂ ತ್ಯಾಜ್ಯ ನಿರ್ವಹಣೆಗಾಗಿ ಒಂದು ಸಮರ್ಪಕ ತ್ಯಾಜ್ಯ ನಿರ್ವಹಣೆ ಎಷ್ಟು ಮುಖ್ಯ ಅಂತ ಹೇಳ್ಬಿಟ್ಟು ಅದಕ್ಕೆ ತಿಳ್ಕೊಂಡ್ಬಿಟ್ಟೆ. ಪ್ರತಿ ಮನೆಗೂ ಬುಟ್ಟಿಗಳು ಕೊಟ್ಟಿದ್ದಾರೆ, ಹಸಿರು ಬುಟ್ಟಿ, ನೀಲಿ ಬುಟ್ಟಿ ಎಲ್ಲ. ವಿತರಣೆ ಮಾಡಲಾಗಿದೆ. ಸೊ ಇದ್ರ ಬಗ್ಗೆ ಯಾಕಂದ್ರೆ ನಾವು ಸ್ವಲ್ಪ ದಿನಗಳಿಂದೆಲ್ಲ ಇದೆಲ್ಲ ಪಟ್ಟಣ ಪ್ರದೇಶದಲ್ಲಿ ಮಾತ್ರ ನಾವು ಕಾಣ್ತಾ ಇದ್ವಿ, ಪ್ರತಿ ಮನೆ ಹತ್ರ ವೆಹಿಕಲ್ ಬರುತ್ತೆ, ಬುಟ್ಟಿ ಕೊಡ್ತಾರೆ, ಕಸ ಸಂಗ್ರಹಣೆ ಮಾಡ್ಕೊಂಡು ಕೊಡ್ಬೇಕು ಅಂತ. ಸೊ ಈಗ ಅದು ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪ್ರತಿ ಹಳ್ಳಿ ಹಳ್ಳಿಗೂ ಈ ಒಂದು ವ್ಯವಸ್ಥೆ ಕಲ್ಪಿಸಲಾಗಿದೆ. ಸೊ ಇದ್ರ ಬಗ್ಗೆ
1: ಸಮರ್ಪಕ ತ್ಯಾಜ್ಯ ನಿರ್ವಹಣೆಯಲ್ಲಿ ನಾವು ಫಸ್ಟ್ ಇವಾಗ ಗ್ರೀನ್ ವೇಸ್ಟ್ ಮತ್ತೆ ಬ್ಲೂ ವೇಸ್ಟ್ ಅಂತ ಇರುತ್ತೆ. ಅದೇ ಇವಾಗ ಹಸಿ ಕಸ ಮತ್ತೆ ನಾವು ಒಣ ಕಸನ ಇದೆರಡನ್ನು ನಾವು ಅವ್ರು ಹೇಳಿದ ಪ್ರಕಾರನೇ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು. ಆ ನಾಲೆಜ್ ಫಸ್ಟ್ ನಾವು ಬೇಸಿಕ್ ಮನೆಯಿಂದಾನೇ ನಾವು ಸ್ಟಾರ್ಟ್ ಮಾಡಬೇಕು. ಇವಾಗ ತರಕಾರಿ ಆಗಿ ಹಣ್ಣಿನ ವೇಸ್ಟ್ ಎಲ್ಲ ಒಂದು ಕಡೆ, ಪೇಪರ್ ಅಥವಾ ಯಾವ್ದೇ ಒಂದು ಒಣ ಕಸನ ಎಲ್ಲ ಒಂದು ಕಡೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಬಿಟ್ಟು ಅದನ್ನ ನಾವು ಅವ್ರಿಗೆ ಹಾಕ್ಬೇಕು. ಅದರಲ್ಲಿ ಕೂಡ ಇವಾಗ ನಾವು ಈ ಸಮರ್ಪಕ ಕೆಲಸ ನಿರ್ವಹಣೆ ಮಾಡೋದ್ರಿಂದ ಇವಾಗ ನಾವು ವೇಸ್ಟ್ ಎನ್ವಿರಾನ್ಮೆಂಟ್ ಮೇಲೆ ವೇಸ್ಟ್ ಆಗೋದ್ರಿಂದ ನಾವು ಕಮ್ಮಿ ಮಾಡ್ಬೋದು ಇಫೆಕ್ಟ್ ಆಫ್ ವೇಸ್ಟ್ ಅಂದ್ರೆ ಎನ್ವಿರಾನ್ಮೆಂಟ್ ಮತ್ತೆ ಹೆಲ್ತ್ ಮೇಲೆ ಯಾವ್ದೇ ಆಗಿ. ಸೊ ಮತ್ತೆ ಇನ್ನೊಂದು ಏನಂದ್ರೆ ನಾವು ರೀಯೂಸ್ ಮಾಡ್ಕೊಬೋದು, ಯಾವ್ದೇ ಒಂದು ಇವಾಗ ಗ್ಲಾಸ್ ಆಗ್ಲಿ ಪೇಪರ್ ಆಗ್ಲಿ ಅವನ್ನೆಲ್ಲ ನಾವು ರೀಯೂಸ್ ಮಾಡ್ಕೊಬೋದು. ಅದರಿಂದ ನಮ್ಗೆ ಕಮ್ಮಿ ಇವಾಗ ಯಾವ್ದೇ ಒಂದು ಬಜೆಟ್ ಆಗ್ಲಿ ಏನಾಗ್ಲಿ ಕಮ್ಮಿ ಆಗುತ್ತೆ. ಈ ತರ ನಾವೊಂದು ರೀಸೈಕಲ್ ಮತ್ತೆ ಡಿಸ್ಪೋಸಲ್ ಕೂಡ ಸರಿಯಾಗಿ ಮಾಡೋದ್ರಿಂದ ನಮ್ಗೆ ಯಾವ್ದೇ ಒಂದು ರೋಗ ಲಕ್ಷಣಗಳು ಯಾವ್ದೇ ಇರೋದಿಲ್ಲ.
2: ಹಾಗೆ ಈಗ ಹೇಳಿದ ನೀರಿ ಬುಟ್ಟಿ ಹಸಿ ಬುಟ್ಟಿ ಅಂತ ಕೊಡೋದಲ್ಲ ನಾವು ಈಗ ಕೊಟ್ಟು ಒಂದ್ ಸ್ವಲ್ಪ ದಿವಸ ಯೂಸ್ ಮಾಡ್ತಾರೆ. ಯೂಸ್ ಮಾಡಿದ ತಕ್ಷಣ ಒಂದು ಇದರಲ್ಲಿ ನೋಡೋರು, ಯಾಕಂದ್ರೆ ಎಲ್ಲಾರು ನೋಡ್ತಾರೆ ಒಬ್ರು ಚೆನ್ನಾಗಿ ಮಾಡಿದ್ರೆ ಇನ್ನೊಬ್ರು ನೋಡಿ ನಮ್ಮನ್ನ ನೋಡಿ ಚೆನ್ನಾಗಿ ಮಾಡ್ತಾರೆ. ನಾವೇ ಅಲ್ಲಿನ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಅವ್ರು ಹೇಗ್ ಯೂಸ್ ಮಾಡ್ಕೊಡ್ತಾರೆ? ಹಾಗಾಗಿ ನಾವು ಬುಕ್ಕಿನ್ ಕೊಡೋದೇ ಅಲ್ದೆ ಅವ್ರನ್ನ ಒಂದ್ ಅಷ್ಟ ನಾವು ಗೈಡ್ ಮಾಡ್ಬೇಕಾಗುತ್ತೆ. ಗೈಡ್ ಮಾಡಿ ಅವ್ರನ್ನ ಸ್ವಲ್ಪ ಫಾಲೋ ಅಪ್ ಮಾಡ್ತಿದ್ರೆ ಆಗ ಮಾಡ್ತಿದ್ದಾರೆ ಇಲ್ವಾ ಅಂತ ನಮ್ಗೂ ಗೊತ್ತಾಗುತ್ತೆ. ಅದನ್ನ ನೋಡಿದ್ರು ಅಷ್ಟೇ ಓ ಚೆನ್ನಾಗಿ ಮಾಡ್ತಿದ್ರೆ ನೋಡಿ ಆತರ ನಾವು ಮಾಡ್ಕೊಂಡ್ರೆ ನಮ್ಗೂ ಒಳ್ಳೆ ರೀತಿಯ ಒಂದು ಆರೋಗ್ಯ ನಮ್ಗೂ ಬರುತ್ತೆ, ನಮ್ಗೂ ಖುಷಿ ಆಗುತ್ತೆ ಅಂತ ಹೇಳಿ ಅವ್ರು ತಿಳ್ಕೊಳಕ್ಕೆ ಪ್ರಯತ್ನ ಪಡ್ತಾರೆ. ಯಾಕಂದ್ರೆ ಒಬ್ಬರಿಂದ ಒಬ್ರು ತಿಳ್ಕೊಳ್ಳೋದೇ ಅಲ್ವಾ?
0: ಹೌದು, ಮಾಹಿತಿ ಅನ್ನೋದೇ ಮಾಹಿತಿ ಶಿಕ್ಷಣ, ಒಬ್ಬರಿಂದ ಇನ್ನೊಬ್ಬರಿಗೆ ಅದು ಹರಡುತ್ತೆ.
2: ಆತರ ಮಾಡಿದ್ರೆ ನಮ್ ಪರಿಸರನು ನಾವು ರಕ್ಷಣೆ ಮಾಡ್ಕೋಬಹುದು, ಹಾಗೆ ನಮ್ಮ ಒಂದು ಉತ್ತಮ ರೀತಿಯಲ್ಲಿ ಆರೋಗ್ಯನ ನಾವು ಪಡ್ಕೊಳ್ಳೋದಿಕ್ಕೆ ಒಂದು ಕಾರಣ ಆಗುತ್ತೆ.
0: ಹೌದು ಮೇಡಮ್, ಹಾಗೆ ಈ ಗೃಹ ಮಟ್ಟದಲ್ಲಿ ಹಸಿ ಕಸದಿಂದ ಯಾವ ರೀತಿ ಗೊಬ್ಬರ ತಯಾರಿಸ್ಕೋಬಹುದು? ಯಾಕಂದ್ರೆ ಸಾಮಾನ್ಯವಾಗಿ ಈ ಒಂದು ಪದ್ಧತಿ ಹಿಂದಿನ ಕಾಲದಲ್ಲಿ ತುಂಬಾನೇ ಪ್ರಕ್ರಿಯೆ ಚಾಲ್ತಿಯಲ್ಲಿ ಇತ್ತು. ಅಂದ್ರೆ ಇಟ್ಟಿಸಿದ್ದೆಲ್ಲ ಎಲ್ಲ ಮರೆ ಆಯ್ತು, ಮತ್ತೆ ಈಗ ಒಲವು ತೋರಿಸ್ತಾ ಇದ್ರೆ ಕೆಲವರೆಲ್ಲ ಮನೆ ಮಟ್ಟದಲ್ಲೇ ಮಾಡ್ಕೋಬೇಕು ಅಂತ. ಸೊ ಸಾಮಾನ್ಯವಾಗಿ ಮಾಡ್ಕೋಬೇಕಂದಾಗ ಯಾವ ರೀತಿ ಸಲಕರಣೆ ಬೇಕಾಗುತ್ತೆ, ಯಾವ ರೀತಿ ಪ್ರೊಸೆಸಿಂಗ್ ಇರುತ್ತೆ, ಈಸಿಯಾಗಿ ಮನೆಯಲ್ಲೇ ನಾವು ಮನೆಯಲ್ಲಿ ಉತ್ಪಾದನೆ ಆಗುವಂತ ಹಸಿ ತ್ಯಾಜ್ಯದಿಂದ ನಾವು ಗೊಬ್ಬರ ಮಾಡ್ಬೋದಪ್ಪ ಅಂತಂದಾಗ?
2: ಇವಾಗ ಇದು ಗೃಹ ಮಟ್ಟದಲ್ಲಿ ಅಂತಂದ್ರೆ ನಾವು ಪ್ರತಿದಿನ ಬೆಳಿಗ್ಗೆ ಎದ್ದಾಗಿಂದ ನಾವು ತರಕಾರಿ ಕಟ್ ಮಾಡೋದಾಗ್ಲಿ ವೆಜಿಟೇಬಲ್ಸ್ ಕಟ್ ಮಾಡೋದಾದ್ರೆ ಫ್ರೂಟ್ಸ್ ಎಲ್ಲ ಅದ್ರದ್ದೆಲ್ಲ ಇವಾಗ ನಾವು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇವಾಗ ಒಂದು ದೊಡ್ಡ ಟಬ್ ಇವಾಗ ನಮ್ ಜಾಸ್ತಿ ಇವಾಗ ಲಾರ್ಜ್ ಕಂಟೆಂಟ್ ಅಲ್ಲಿ ಮಾಡಕ್ ಆಗಿಲ್ಲ ಅಂತ ಇವಾಗ ಸ್ವಲ್ಪ ಸ್ವಲ್ಪ ಮಾಡ್ಬೇಕಂದ್ರೆ ಒಂದು ಟಬ್ ತಗೊಂಡ್ಬಿಟ್ಟು ಆ ಟಬ್ ಅಲ್ಲಿ ಇವಾಗ ಒಂದ್ ಲೇಯರ್ ಹಸಿ ಕಸ, ಇನ್ನೊಂದ್ ಲೇಯರ್ ಮಣ್ಣು, ಮತ್ತೆ ಸ್ವಲ್ಪ ನೀರು. ಅದೇ ತರ ಇವಾಗ ಟಬ್ ತುಂಬಾ ನಾವು ಲೇಯರ್ ಲೇಯರ್ ನ ತುಂಬಿಟ್ಟು ಮತ್ತೆ ಅದಕ್ಕೆ ಮೇಲೆ ಒಂದು ಚಿಕ್ಕದ ಪಾಲಿಥಿನ್ ಶೀಟ್ ಹಾಕ್ಬಿಟ್ಟು ಮೇಲೆ ಟೆರೆಸ್ ಮೇಲೆ ಇಟ್ಟರೆ ಸಾಕು. ಅದೇ ಇವಾಗ ಸನ್ಲೈಟ್ ಅಂತ ಯೂಸ್ ಮಾಡ್ಕೊಂಡು ಅದೇ ಡಿಕಾಂಪೋಸಿಷನ್ ಪ್ರೋಸೆಸ್ ಆಗುತ್ತೆ. ಸೊ ಈ ತರ ನಾವು ಒಂದು ಶಾರ್ಟ್ ಸ್ವಲ್ಪ ಯಾವ್ದ್ರಲ್ಲಾದ್ರೂ ಮಾಡ್ಬೇಕು ಅಂದ್ರೆ ಈ ತರ ಟಬ್ ಅಲ್ಲಿ ಮಾಡ್ಕೊಂಡ್ಬೋದು ಮನೆ ಮೇಲ್ಗಡೆ ಮಾಡ್ಕೋಬಹುದು. ನಂತರ ಅಂತಂದ್ರೆ ಈಗ ನಾವು ಟಬ್ಬು ಅದೆಲ್ಲ ಯೂಸ್ ಮಾಡಿ ನಮ್ ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅನ್ನೋದಾದ್ರೆ ಸಿಂಪಲ್ ಆಗಿ ಒಂದು ಬಾಕ್ಸ್ ಟೈಪ್ ಒಂದು ಕಟ್ಟಡ ತರ ಕಟ್ಟಿದ್ರು, ಅದ್ರಲ್ಲಿ ಅಂದ್ರೆ ಸ್ವಲ್ಪ ಮಣ್ಣು ಮತ್ತೆ ಒಂದ್ ಸ್ವಲ್ಪ ಕಸ ಮತ್ತೆ ಮಣ್ಣು ಈ ತರ ಸ್ವಲ್ಪ ಎಲ್ಲ ಇದ್ ಮಾಡ್ಕೊಂಡು ಮತ್ತೆ ನಾವ್ ಅದ್ರಿಂದ ಗೊಬ್ಬರ ತಯಾರಿಸ್ಕೋಬಹುದು. ಅದೇ ಇವಾಗ ಲಾರ್ಜ್ ಕ್ವಾಂಟಿಟಿಯಲ್ಲಿ ಬೇಕು ಅಂತ ನಮ್ಗೆ ಕಾಂಪೋಸ್ಟ್ ಏನ್ ಹಾಕಿ ಅದ್ರ ಇವಾಗ ಒಂದ್ ದೊಡ್ಡ ತೊಟ್ಟಿ ಕಟ್ಬಿಟ್ಟು ಮಾಡ್ಕೊಬಹುದು. ಅದ್ರ ಇವಾಗ ಸ್ವಲ್ಪ ಸ್ಮಾಲ್ ಕ್ವಾಂಟಿಟಿ ಟಬ್ ಅಲ್ಲೆಲ್ಲ
0: ಮಾಡ್ಕೋಬಹುದು. ಕೆಲವೊಮ್ಮೆ ಎಕ್ಸ್ಟ್ರಾ ಟಬ್, ಎಕ್ಸ್ಟ್ರಾ ವೇಸ್ಟ್ ಬಕೆಟ್ ಏನಾದ್ರೂ ಇದ್ದಿರುತ್ತೆ. ಸೊ ಇರುವಂತ ವಸ್ತುಗಳನ್ನ ಮರುಬಳಕೆ ಮಾಡ್ಕೊಂಡು ಆ ಒಂದು ಈ ಜಾಗದಲ್ಲಿ ನಾವು ಅದನ್ನ ಗೊಬ್ಬರಗಳನ್ನ ತಯಾರಿಕೆ ಮಾಡ್ಕೋಬಹುದಾಗುತ್ತೆ. ಇನ್ ಕೇಸ್ ಸಾಮಾನ್ಯವಾಗಿ ನೋಡ್ತಿರ್ತೀವಿ ಅಂದ್ರೆ ಈ ಒಂದು ಹಸಿ ಕಸ ಒಣಕಸ ಎರಡು ಮಿಶ್ರಿತವಾಗ್ಬಿಟ್ಟು ನಾವು ಅದನ್ನ, ಯಾಕಂದ್ರೆ ಅದು ಮಿಶ್ರಿತವಾಗ್ಬೇಕಂದ್ರೆ ನಮ್ ಕಡೆಯಿಂದ ತಪ್ಪಾಗಿರುತ್ತೆ ಮೊದಲು. ಸೊ ಇದನ್ನ ಸರಿಯಾದ ಕ್ರಮದಲ್ಲಿ ನಿರ್ವಹಣೆ ಮಾಡದೆ ಹೋದಲ್ಲಿ ಸೊ ಇದರಿಂದ ಪರಿಸರದ ಮೇಲೆ ಯಾವ ರೀತಿ ತೊಂದರೆ ಆಗುತ್ತೆ, ಹಾಗೆ ಮಾನವನ ಒಂದು ಆರೋಗ್ಯದ ಮೇಲೆ ಸಹ ಯಾವ ರೀತಿ ದುಷ್ಪರಿಣಾಮ ಬೀರ್ಬೋದು?
2: ಇವಾಗ ಹಸಿ ಕಸ ಒಣಕಸನ ನಾವು ಮಾಡ್ದಲೇ ಇದ್ರೆ ಇವಾಗ ಪ್ಲಾಸ್ಟಿಕ್ ಇವಾಗ ಯಾವ್ದೇ ಒಂದು ಮೈನ್ಲಿ ಏನು ಹಸಿ ಕಸದಲ್ಲಿ ನಮಗ್ ಬರೋದ ಬ್ಯಾಕ್ಟೀರಿಯಾ ಮತ್ತೆ ಫಂಗಸ್ ನಮ್ಗೆ ಮೇನ್ಲಿ ಅಫೆಕ್ಟ್ ಆಗ್ತದೆ. ಸೊ ಇವಾಗ ಅದಕ್ಕೆಲ್ಲ ನಾವು ಸರಿಯಾಗಿ ಹಸಿ ಕಸನ ಇದ್ ಮಾಡ್ಬಿಟ್ಟು ನಾವು ಅದನ್ನ ಡಿಕಂಪೋಸಿಷನ್ ಮಾಡ್ಬೇಕು ಸರಿಯಾದ ರೀತಿಯಲ್ಲಿ. ಅದು ಮಾಡದೇ ಇದ್ದಂಗೆ ಇವಾಗ ಪರಿಸರದ ಮೇಲೆ ಅಂದ್ರೆ ಇವಾಗ ವಾಟರ್ ಕಂಟಾಮಿನೇಷನ್, ನೀರೆಲ್ಲ ಕೊಳತೆ ಆಗುದು, ಮತ್ತೆ ಸಾಯಿಲ್ ಎರೋಷನ್ ಕೂಡ ಆಗುತ್ತೆ ಇವಾಗ. ಅದು ಒಣಕಸದಿಂದ ಗ್ಲಾಸ್ ಪೇಪರ್ಸ್ ಏನೇ ಆಗ್ಲಿ ಇವಾಗ ಅದ್ರಿಂದ ಸಾಯಿಲ್ ಎರೋಷನ್ ಆಗೋ ತುಂಬಾ ಇರುತ್ತೆ. ಮತ್ತೆ ಏರ್ ಕಂಟಾಮಿನೇಷನ್ ಕೂಡ ಆಗುತ್ತೆ ಇವಾಗ ಬ್ಯಾಕ್ಟೀರಿಯಾ ಫಂಗಸದಿಂದ, ನಮ್ಗೆ ಒಳ್ಳೆ ಬ್ರೀತ್ ಮಾಡಕ್ ಒಳ್ಳೆ ಏರ್ ಕೂಡ ಸಿಗಲೇ ಆಗುತ್ತೆ. ಈ ತರ ನಮ್ಗೆ ಪರಿಸರ ಮತ್ತೆ ನಮ್ಮ ಆರೋಗ್ಯಗಳು ಇವಾಗ ಫಂಗಸ್ ಬ್ಯಾಕ್ಟೀರಿಯಾ ಎಲ್ಲ ಎಷ್ಟು ಈಸಿಯಾಗಿ ಅಟ್ಯಾಕ್ ಆಗ್ತಿದೆ, ಕೋಲ್ಡ್ ಕಾಫ್ ಎಲ್ಲ. ಈ ತರ ಯಾವ್ದೇ ಒಂದು ಡಿಕಂಪೋಸಿಷನ್ ಸರಿಯಾಗಿ ಮಾಡಿಲ್ಲ ಅಂದ್ರೆ ವೇಸ್ಟ್ ಮ್ಯಾನೇಜ್ಮೆಂಟ್ ಈ ತರ ಎಲ್ಲ ಆಗೋ ಸಾಧ್ಯತೆ.
0: ಮೇಡಮ್, ಹಾಗೆ ಈಗ ನಾವು ನೋಡ್ತಾ ಇದ್ವಿ ಅಂದ್ರೆ ಯಾವ ರೀತಿ ತೊಂದರೆ ಆಗುತ್ತೆ ಅಂತ ನೋಡಿದ್ವಿ. ಹಾಗೆ ಈ ಒಂದು ಗೊಬ್ಬರಗಳನ್ನೆಲ್ಲ ನಾವು ತಯಾರಿಕೆ ಮಾಡಿಕೊಂಡು ಸಾಮಾನ್ಯವಾಗಿ ನೋಡ್ತಾ ಇದ್ವಿ, ಗ್ರಾಮೀಣ ಪ್ರದೇಶ ಅಂತಂದ ತಕ್ಷಣ ಹಂಗೆ ಒಂದು ಮನೆ ಮುಂದೆ ಆಗಿರ್ಬೋದು ಇಲ್ಲ ಮನೆ ಹಿಂದೆ ಆಗಿರ್ಬೋದು, ಕೈ ತೋಟದ ಪದ್ಧತಿ ನಮ್ಮ ಒಂದು ಪೂರ್ವಜರ ಕಾಲದಿಂದನೂ ಅಲ್ಲಿ ಬೇಕಾದಂತ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಈ ಒಂದು ಕೈ ತೋಟದಲ್ಲೇ ನಾವು ಮನೆಯಲ್ಲೇ ತಯಾರಿಸಿದ ಗೊಬ್ಬರವನ್ನ ಬಳಸ್ಕೊಂಡು ಒಂದು ತರಕಾರಿ ಬೆಳೆಯೋದಕ್ಕೆ, ಈಗೆಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳಿ ತುಂಬಾನೇ ಪ್ರಚಲಿತ. ಸೊ ಈ ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಗೆ ನಾವು ಮೊದಲನೇದಾಗಿ ಮನೆ ಮಟ್ಟದಿಂದ ಪ್ರಾರಂಭ ಮಾಡ್ಬೇಕಂತಂದಾಗ ಸೊ ಇದು ಎಷ್ಟು ಅನುಕೂಲ ಆಗುತ್ತೆ ಈ ರೀತಿ ಮಾಡ್ಕೊಂಡಾಗ?
2: ಇವಾಗ ಯಾವ್ದೇ ಒಂದು ವೆಜಿಟೇಬಲ್ಸ್ ಈ ತರ ಫುಡ್ ಕಾಲ್ಸ್ ಎಲ್ಲ ಇರುತ್ತಲ್ಲ ಒಂದು, ಅದ್ರಿಂದ ಅದ್ರಲ್ಲಿ ತುಂಬಾ ಇವಾಗ ಯಾವ್ದೇ ಒಂದು ಮಿನರಲ್ಸ್ ಆಗ್ಲಿ ನ್ಯೂಟ್ರಿಯೆಂಟ್ಸ್ ಎಲ್ಲ ಅದ್ರಲ್ಲಿ ಜಾಸ್ತಿ ಇರುತ್ತೆ. ಸೊ ಇವನ್ ಡಿಕಂಪೋಸಿಷನ್ ಮಾಡಿದಾಗ ಅದ್ರಲ್ಲಿ ಬಯೋ ಆರ್ಗಾನಿಸಮ್ಸ್ ಎಲ್ಲ ಅದ್ರ ಫರ್ಟಿಲೈಸರ್ಸ್ ಮಾಡ್ಕೊಂಡು ಅದ್ರಲ್ಲಿಂದ ನ್ಯೂಟ್ರಿಯೆಂಟ್ಸ್ ಹೆಚ್ಚಾಗುತ್ತೆ. ಸೊ ಅದ್ರಿಂದ ನಾವು ಕೈತೋಟಗಳನ್ನ ನಾವ್ ಯಾವ್ದೇ ಆಗ್ಲಿ ಆರಾಮಾಗಿ ಮಾಡ್ಬೋದು. ಇವಾಗ ನಾವು ನ್ಯೂಟ್ರಿಯೆಂಟ್ಸ್ ನಾವು ಸಪರೇಟ್ ಆಗಿ ಇವಾಗ ಯಾವ್ದೇ ಒಂದು ಫರ್ಟಿಲೈಸರ್ಸ್ ಕೊಡೋ ಅವಶ್ಯಕತೆ ಇರೋದಿಲ್ಲ. ಮತ್ತೆ ಅದ್ರಲ್ಲಿ ರೆಸಿಸ್ಟೆಂಟ್ ಪವರ್ ಪೆಸ್ಟ್ ಡಿಸೀಸ್ಗೆ ರೆಸಿಸ್ಟೆನ್ಸ್ ಕೂಡ ಇರುತ್ತೆ, ಅದ್ರಿಂದ ನಾವು ಆ ಕೆಮಿಕಲ್ಸ್ ಎಲ್ಲ ಕಮ್ಮಿ ಮಾಡ್ಕೋಬಹುದು. ಇವಾಗ ಕಮ್ಮಿ ಮಾಡ್ಕೊಳ್ಳೋದ್ರಿಂದ ಮನೆಗೆ ಇವಾಗ ನಾವ್ ಹೆಂಗಿದ್ರು ಆರ್ಗ್ಯಾನಿಕ್ ಅಂತ ಹೇಳ್ತೀವಲ್ಲ, ಸೊ ಅದ್ರಲ್ಲಿ ನಮ್ಗೆ ಯಾವ್ದೇ ಒಂದು ಔಷಧಿ ಇದ್ರೆ ಆ ಪ್ಯೂರ್ ಆರ್ಗ್ಯಾನಿಕ್ ಆಗಿ ಬೆಳ್ಕೋಬಹುದು ಈ ಹಸಿ ಕಸದ ಕಾಂಪೋಸ್ಟ್ ಇಂದ.
0: ಹೌದು, ಸೊ ಇದನ್ನ ನಾವು ಸಮರ್ಪಕವಾಗಿ ಬಳಕೆ ಮಾಡ್ಕೋಬೇಕು. ಹೌದು, ಈ ರೀತಿ ಬಳಕೆ ಮಾಡ್ಕೊಂಡಾಗ್ಲೇ ನಮ್ಮ ಒಂದು ಆರೋಗ್ಯ, ಆಕ್ಚುಲಿ ನಮ್ಮ ಆರೋಗ್ಯ ನಮ್ಮ ಕೈಲಿ ಅಂತ ಹೇಳಿದಾಗೆ, ಸೊ ನಮ್ಮ ಒಂದು ಮನೆ ಮಟ್ಟದಲ್ಲೇ ನಾವು ಉತ್ತಮವಾದಂತ ಒಂದು ಪೌಷ್ಟಿಕವಾದಂತ ಒಂದು ತರಕಾರಿಗಳನ್ನ ನಾವು ಬೆಳೆಸ್ಕೋಬಹುದಾಗುತ್ತೆ, ಯಾವುದೇ ರೀತಿ ಕೆಮಿಕಲ್ಸ್ ಬಳಕೆ ಇಲ್ಲದೆ. ಹಾಗೆ ಈ ಒಂದು ಎಲ್ಲಾ ವಿಷಯಗಳ ಬಗ್ಗೆ ನಾವು ಇಷ್ಟೊತ್ತು ಮಾತಾಡಿದಾಗ ಒಂದು ಮನೆ ಮುಖ್ಯವಾಗಿ ಮನೆಯಲ್ಲಿರುವಂತ ಗೃಹಿಣಿಗೆ, ಯಾಕಂದ್ರೆ ಅವರು ತುಂಬಾ ಹೆಚ್ಚು ಸಮಯ ಒಂದು ಅಡಿಗೆ ಮನೆಯಲ್ಲಿ ಕಳೀತಾ ಇರ್ತಾರೆ, ಸೊ ಅವರೊಟ್ಟಿಗೆ ಮನೆಯಲ್ಲಿರುವಂತ ಬೇರೆ ಸದಸ್ಯರಿಗೆಲ್ಲ ಎಷ್ಟು ಈ ಮಾಹಿತಿ ಬಗ್ಗೆ ಅವಶ್ಯಕತೆ ಇರುತ್ತೆ ಅವ್ರಿಗೆ? ಅವರು ಯಾಕಂದ್ರೆ ಇದು ಒಬ್ಬರಿಂದ ಆಗುವಂತ ಕೆಲಸ ಅಲ್ಲ, ಒಂದು ಮನೆ ಅಂತಂದಾಗ ಪ್ರತಿಯೊಬ್ಬ ಸದಸ್ಯರ ಪಾತ್ರ ಬಹಳ ಮುಖ್ಯ ಇರುತ್ತೆ ಇಲ್ಲಿ. ಸೊ ಅವರ ಪಾತ್ರನು ಎಷ್ಟು ಮುಖ್ಯ, ಅವರಿಗೂ ಸಹ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ಎಷ್ಟು ತಿಳ್ಕೊಬೇಕಾಗುತ್ತೆ?
2: ತುಂಬಾನೇ ಮುಖ್ಯ ಸರ್. ಯಾಕಂತಂದ್ರೆ ಮನೆಯಲ್ಲಿ ಗೃಹಿಣಿ ಅಂತಂದ್ರೆ ಗೃಹಿಣಿಯೇ ಇರೋದಿಲ್ಲ, ಎಲ್ಲಾರು ಇರ್ತಾರೆ. ಈಗ ಅವ್ರು ಮಾತ್ರ ಎಲ್ಲ ಶೇಖರಿಸಿ ಮಾಡೋದಿಕ್ಕೆ ಆಗೋದಿಲ್ಲ ಅಲ್ವಾ. ಹಾಗಾಗಿ ಎಲ್ಲರಿಗೂ ಈ ಇದ್ರ ಮಧ್ಯೆ ತುಂಬಾ ಒಂದು ಒಳ್ಳೆ ಮಾಹಿತಿ ಅವ್ರಿಗೆ ಸಿಗ್ಬೇಕು. ನಾವ್ ಅವ್ರು ಕೊಟ್ಟಾಗ ಅವರು ಇದನ್ನ ತಿಳ್ಕೊಂಡು ಅವ್ರು ಯಾವ ರೀತಿ ಏನು ಅಂತ ತಿಳ್ಕೊಂಡು ಮತ್ತೆ ಅವ್ರು ಅದನ್ನ ಫಾಲೋ ಮಾಡ್ತಾರೆ. ಇಲ್ಲಾಂದ್ರೆ ನಾವು ಬರೀ ಒಬ್ಬರಿಗೆ ನಾವು ಹೇಳೋದ್ರಿಂದ ಸಾಧ್ಯ ಇಲ್ಲ ಸರ್. ಯಾಕಂದ್ರೆ ಏನೇ ಕೆಲಸ ಮಾಡ್ಬೇಕು ಅಂತಂದ್ರೆ ನಾಲ್ಕು ಜನ ಕೈ ಸೇರಿಸಿದ್ರೆ ಅದು ಒಂಥರ ಉತ್ತಮ ರೀತಿಯಲ್ಲಿ ಆ ಕಾರ್ಯ ನಡೆಯುತ್ತೆ ಸಾಧ್ಯ. ಯಾಕಂದ್ರೆ ಒಬ್ಬರೇ ನಾವು ಒಬ್ರಿಗೆ ಹೇಳಿ ನೀವು ಅದೇ ಮಾಡ್ಬೇಕು ನೀವೇ ಮಾಡ್ಬೇಕು ಅಂತ ನಾವು ಅವ್ರ ಮೇಲೆ ಯಾವತ್ತೂ ಒತ್ತಡ ಹೇರೋದಿಕ್ಕಾಗಲ್ಲ. ಇದು ಬಂದು ಸಮಾಜಕ್ಕೆ ಮತ್ತೆ ನಮ್ಗೆ ತುಂಬಾ ಮುಖ್ಯವಾಗಿರುವಂತಹ ಒಂದು ಕೆಲಸ. ಈ ಕೆಲಸನ ಎಲ್ಲರೂ ಸೇರಿ ಮಾಡಿದ್ರೆ ಅದಕ್ಕೆ ಒಂದು ಉತ್ತಮ ಒಂದು ಇದು ಸಿಗುತ್ತೆ ನಮ್ಗೆ.
0: ಹೌದು, ಯಾಕಂದ್ರೆ ಈಗಾಗಲೇ ಸರ್ಕಾರ ಒಂದು ತ್ಯಾಜ್ಯ ನಿರ್ವಹಣೆಗೆ ಅಂತೇಳಿ ಸಾಕಷ್ಟು ಯೋಜನೆಗಳನ್ನ ಜಾರಿ ತರ್ತಾ ಇದೆ, ಸಾಕಷ್ಟು ಜಾಗೃತಿ ಮತ್ತು ಅರಿವು ಕಾರ್ಯಕ್ರಮಗಳನ್ನ ನಿರಂತರವಾಗಿ ಮುಡಿಸ್ಕೊಂಡು ಬರ್ತಾ ಇದಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಿದಾಗ, ಸೊ ಗೃಹ ಮಟ್ಟದಲ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳನ್ನ ನಾವು ಚಾಲನೆ ಮಾಡಿದಾಗ ಅದರ ಒಂದು ಬದಲಾವಣೆ ಕಾಣಬೇಕು ಅಂತಂದ್ರೆ ಮೊದಲು ಒಂದು ಮನೆಯಿಂದ ಪ್ರಾರಂಭ ಆಗ್ಬೇಕು. ಆಗ್ಲೇ ತವೇಳ್ದಂಗೆ ನಾವು ಚೆನ್ನಾಗಿ ಮಾಡಿದೀವಿ ಅಂದ್ರೆ ನಮ್ಮ ಅಕ್ಕಪಕ್ಕದವ್ರು ನೋಡ್ಕೊಂಡ್ಬಿಟ್ಟು ಒಂದು ಒಳ್ಳೆ ರೀತಿಯಲ್ಲಿ ಅದನ್ನ ಅವ್ರು ಅಳವಡಿಸ್ಕೊಂಡ್ಬಿಟ್ಟು ಮುಂದಿನ ದಿನದಲ್ಲಿ ಅದು ಅಡಾಪ್ಟ್ ಮಾಡ್ಕೊಂಡಾಗ ಅವರು ಸಮೇತ ಒಬ್ಬರಿಂದ ಕಲಿಯುವಂತದ್ದು ತವೇಳ್ದಾಗ, ಸೊ ಆ ಕಲ್ತಾಗ್ಲೇ ಅದು ಒಂದು ತ್ಯಾಜ್ಯ ನಿರ್ವಹಣೆಗೆ ಮುಂದೆ ಬರ, ಯಾಕಂದ್ರೆ ಇದು ತುಂಬಾ ಸೂಕ್ಷ್ಮವಾಗಿರುತ್ತದೆ. ಹಾಗೆ ತುಂಬಾ ಸಣ್ಣ ವಿಷಯ ತ್ಯಾಜ್ಯ ಅಂತಂದಾಗ ತುಂಬಾ ಚಿಕ್ಕ ವಿಷಯ ಅಂತ ಅನ್ಕೊಳ್ತಾರೆ. ಸೊ ಇದರಿಂದ ನಮ್ಮ ಪ್ರಕೃತಿಯ ಒಂದು ಆರೋಗ್ಯನೂ ಅಂತ ಹೇಳ್ಬೋದು, ನಮ್ಮ ಮನುಷ್ಯನ ಆರೋಗ್ಯನ ಅಂತ ಹೇಳ್ಬೋದು, ಹಾಗೆಲ್ಲ ಪ್ರಕೃತಿಯಲ್ಲಿ ವಾಸಿಸಿದ ಎಷ್ಟೋ ಪ್ರಾಣಿಗಳಿದೆ, ಸೊ ಎಲ್ಲದರ ಮೇಲೇನು ಇದು ಒಂದು ಪ್ರಭಾವ ಬೀರುತ್ತೆ, ನಾವು ತುಂಬಾ ಉತ್ತಮವಾಗಿ ನಿರ್ವಹಣೆ ಮಾಡಿದ್ದಲ್ಲಿ. ಕೊನೆಯದಾಗಿ ಆಲ್ರೆಡಿ ನಾವು ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿದ್ದೀವಿ, ತಮ್ಮ ಒಂದು ಸಲಹೆ ಸೂಚನೆ ಒಂದು ಕಾರ್ಯಕ್ರಮ ಕೇಳ್ತಿರುವಂತ ಕೇಳುಗರಿಗೆ ತಮ್ಮ ಇಬ್ಬರ ಅಭಿಪ್ರಾಯ ಏನ್ ತಿಳಿಸ್ತೀವಿ?
2: ಸೊ ಇವಾಗ ಒಟ್ಟಾರೆಯಾಗಿ ನಾವು ಇದ್ ಯಾವ್ದು ಹಸಿ ಕಸ ತ್ಯಾಜ್ಯ ಇದ್ ಮಾಡ್ತಿದೀವಲ್ಲ, ಇವಾಗ ಗೌರ್ಮೆಂಟ್ ಕಡೆಯಿಂದ ಎಷ್ಟೋ ಸೌಲಭ್ಯಗಳಿದಾವೆ, ಸೊ ಅದನ್ನ ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಅವರೇ ಕೊಡ್ತಿದ್ದಾರೆ ಇವಾಗ ಗ್ರೀನ್ ಬ್ಲೂ ಬಕೆಟ್ಸ್.

0: ಬಂದ್ಬಿಟ್ಟು ಅದನ್ನೆಲ್ಲ ನಾವು ಯೂಸ್ ಮಾಡ್ಕೊಂಡು ಅದ್ರ ಸರಿಯಾಗಿ ಗ್ರೀನ್ ಗೆ ಯಾವ್ದು ಹಾಕ್ಬೇಕು, ಬ್ಲೂ ಕಲರ್ ಬಕೆಟ್ ಗೆ ಯಾವ್ದು ಹಾಕ್ಬೇಕು ಅಂತ ಎಲ್ಲ ನಾವೇ ಮನೆಯಿಂದಾನೇ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಅದ್ರ ಅಲ್ಲದೆ ಇವಾಗ ಮನೆಯಲ್ಲೇ ನಾವು ಕಸನ ಕೂಡ ತಯಾರು ಮಾಡ್ಕೊಬಹುದು. ಆ ಕಸ ತಯಾರು ಮಾಡ್ಕೊಂಡು ಇವಾಗ ನಮ್ಮ ಮನೆಗೆ ಕಿಚನ್ ಗಾರ್ಡನ್ ಗೆ ನಾವು ಎಲ್ಲ ಕಂಪೋಸ್ಟ್ ಎಲ್ಲ ಯೂಸ್ ಮಾಡ್ಕೊಂಡು ಅದರಿಂದ ನಾವು ಹೇಗೆ ಆರ್ಗ್ಯಾನಿಕ್ ಆಗಿ ಬೆಳೆ ಬೆಳಿತೀವಿ ಮತ್ತೆ ಅದ್ರ ನಮ್ಮ ಆರೋಗ್ಯ ಕೂಡ ಇದೆ. ನಮ್ಮ ಆರೋಗ್ಯ ಈ ಕಸ ತ್ಯಾಜ್ಯನ ನಾವು ಸರಿಯಾಗಿ ನಾವೇನೇ ಮಾಡ್ದೇ ಇದ್ದು ಕೂಡ ಅದರಿಂದ ನಮ್ ಮೇಲೆ ಕೂಡ ಪರಿಣಾಮ ಆಗುತ್ತೆ ಮತ್ತೆ ಪರಿಸರದ ಮೇಲೆ ಕೂಡ ಪರಿಣಾಮ ಆಗುತ್ತೆ. ಈ ಎಲ್ಲದನ್ನ ನೀರಿನಲ್ಲಿ ಇಟ್ಕೊಂಡ್ಬಿಟ್ಟು ಆ ಕಸ ತ್ಯಾಜ್ಯ ಸರಿಯಾಗಿ ನಾವು ಯೂಸ್ ಮಾಡ್ಕೋಬೇಕು ಅಂತ ಹೇಳ್ತೇವೆ. ಸರ್, ಹಾಗೆ ಈಗ ಕುಶಾಲಿನಿ ಮೇಡಮ್ ಅವರು ತುಂಬಾ ಒಂದು ಉಪಯೋಗಗಳನ್ನ ನಮ್ಗೆ ಹೇಳ್ಕೊಟ್ರು. ನಾನು ಹೇಳೋದೇನು ಅಂತಂದ್ರೆ, ಈಗ ನೀಲಿ ಬುಟ್ಟಿ ಹಸಿರು ಬುಟ್ಟಿ ಅಂತ ಕೊಟ್ಟಿದ್ದಾರೆ, ನಾವು ಬರೀ ಅದನ್ನ ಏನು ಕೊಟ್ಟಿದಾರೋ ಅದಕ್ಕೆ ನಾವು ಯೂಸ್ ಮಾಡ್ಕೊಟ್ರೆ ಒಂದು ಉತ್ತಮವಾದಂತ ಒಂದು ಕಾರ್ಯಾಚರಣೆ ಆಗುತ್ತೆ. ನಾವು ಅವ್ರು ಕೊಟ್ಟಿದಾರೆ ಅಂತ ಹೇಳಿ ನಾವು ಬೇರೆ ಬೇರೆದಕ್ಕೆಲ್ಲ ಯೂಸ್ ಮಾಡ್ಕೋಬಾರ್ದು, ಯಾಕಂದ್ರೆ ಅದು ಸಮಾಜಕ್ಕೆ ಮತ್ತೆ ನಮ್ಗೆ ಒಳ್ಳೆ ರೀತಿಯಲ್ಲಿ ಒಂದು ಕಾರ್ಯಾಚರಣೆ ಆಗ್ಲಿ ಅಂತ ಅದನ್ನ ನಮ್ಗೆ ಕೊಟ್ಟಿದ್ದಾರೆ. ಅದನ್ನ ನಾವು ಅದೇ ರೀತಿನ ಉಪಯೋಗಿಸ್ಕೋಬೇಕು. ಮತ್ತೆ ಕಸ ಅಂತ ಹೇಳಿದಾಗ ಅದನ್ನ ನಾವು ಈಗ ಬರೀ ಹಾಕಿಸ್ಕೊಂಡಿರ್ತೀವಿ, ಮತ್ತೆ ಯಾರೋ ನೋಡದೇ ಇದ್ದಾಗ ಈ ಚಿರಂಡಿಗಳಿಗೆ ಮತ್ತೆ ಅವರು ಹೇಳೋ ಎಲ್ಲ ಎತ್ತಿ ಬಿಸಾಕೋದು ಇದನ್ನೆಲ್ಲ ಅವಾಯ್ಡ್ ಮಾಡ್ಕೊಬೇಕು. ಕೇಳ್ತಿರೋಂತಹ ಎಲ್ಲರೂ ನಮ್ ಕಡೆಯಿಂದ ಹೇಳುವಂತ ಒಂದು ಸಲಹೆ ಮತ್ತೆ ಸ್ನೇಹ ಆಗುತ್ತೆ. ಯಾಕಂತಂದ್ರೆ ನಾವು ಬಿಸಾಕೋದು ಅದು ನಮ್ಗೆ ಕೆಟ್ಟ ದುಷ್ಪರಿಣಾಮ ಆಗುತ್ತೆ. ನಾವು ಇವತ್ತು ಬಿಸಾಕ್ತೀವಿ ಮತ್ತೆ ಅದರಿಂದ ಯಾರು ತೊಂದ್ರೆ ಆಗುತ್ತೋ ನಮ್ಗೆ ಅಲ್ವಾ. ಹಾಗಾಗಿ ಅದನ್ನ ಆದಷ್ಟು ಅವಾಯ್ಡ್ ಮಾಡ್ಬೇಕು, ಮತ್ತೆ ಆತರ ಮಾಡೋರ್ಗೆ ನಮ್ ಕಡೆಯಿಂದ ಆದಷ್ಟು ಸಲಹೆ ಕೊಡ್ಬೇಕು ಅಂತ ನನ್ನ ಒಂದು ಸೂಚನೆ ಸರ್.
1: ಮೇಡಮ್, ತಾವು ಮೊದಲ ಬಾರಿಗೆ ತಾವಿಬ್ರು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ತುಂಬಾ ಉತ್ತಮವಾದ ರೀತಿಯಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಯಾವ ರೀತಿ ಒಂದು ಗ್ರಾಮೀಣ ಪ್ರದೇಶ ಅಂತಂದ್ರೆ ಯಾವ ರೀತಿ ಇರುತ್ತೆ, ಮೂಲಭೂತ ಸೌಕರ್ಯಗಳ ಬಗ್ಗೆ ಆಗಿರುವುದು, ತ್ಯಾಜ್ಯ ನಿರ್ವಹಣೆ ಎಷ್ಟು ಮುಖ್ಯ, ಒಂದು ಪರಿಸರದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ, ಹಾಗೆ ಮಾನವನ ಆರೋಗ್ಯದ ಮೇಲೆ ಸಹ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ ತುಂಬಾ ಉತ್ತಮವಾದ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ತಮ್ಗೆ ನಮಗೆ ನಮ್ಮ ಒಂದು ರೇಡಿಯೋ ಕೇಂದ್ರದ ಪರವಾಗಿ ಹಾಗೂ ಎಲ್ಲಾ ಕೇಳುಗರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಮೇಡಮ್.
0: ಧನ್ಯವಾದ.

ಬರಲಿ. ನಮಸ್ತೆ, ನನ್ನ ಹೆಸರು ರಮ್ಯಾ. ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ.

ಮಹಿಳೆಯರೇ, ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

ನಿಲಯದ ಮೊದಲನೇ ಪ್ರಸಾರದ ಕಾರ್ಯಕ್ರಮಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ಮಧ್ಯಾಹ್ನ 12 ಗಂಟೆಗೆ. ಪ್ರೀತಿಯ ಕೇಳುಗರೆ, ಈ ದಿನದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಧ್ವನಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 7026220055 ಕ್ಕೆ ಕರೆ ಮಾಡಿ. ಧನ್ಯವಾದಗಳು.

ಪ್ರೀತಿಯ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಕೇಳುಗರೆ, ಮೂರನೇ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನ ಬಯಸುತ್ತಿದ್ದೇನೆ. ನಾನು ನಿಮ್ಮ ಬಾನುಲಿ ಬಾನುಲಿ ಬಾನುಲಿ ಬಾನುಲಿ ಬಾನುಲಿ ಬಾನುಲಿ ಬಾನುಲಿ ಬಾನುಲಿ ಬಾನುಲಿ ಬಾನುಲಿ ಗೆಳತಿ

0: Berlin. ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.4 ತರಂಗಾಂತರ ಬುದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ. ಕೇಳಿದರೆ ಈ ದಿನದ ಕಾರ್ಯಕ್ರಮದಲ್ಲಿ ನಾವು ಕಸದಿಂದ ರಸ ಎಂಬುವಂತೆ ಗೃಹ ಮಟ್ಟದಲ್ಲಿ ಹಸಿ ಕಸದಿಂದ ಗೊಬ್ಬರ ತಯಾರಿಸುವ ಕುರಿತು ಸಲಹೆ ಮತ್ತು ಸೂಚನೆ ಒಂದು ಕಾರ್ಯಕ್ರಮಕ್ಕೆ ಇಂದಿನ ದಿನ ನಮ್ಮ ಜೊತೆ ಕುಶಾಲಿನಿ ಜೆಎಸ್ ಪ್ರಾಜೆಕ್ಟ್ ಕೋಆರ್ಡಿನೇಟರ್, ಮೆರಡ್ ಐಟಿಸಿಎಂಎಸ್ಗೆ ವಾಟರ್ಶೆಡ್ ಡ್ರಾಪ್ ಪ್ರೂಫಿಂಗ್ ಪ್ರಾಜೆಕ್ಟ್ ಮಾಲೂರು, ಹಾಗೂ ರೂಪಾಜಿ ಡಾಕ್ಯುಮೆಂಟೇಷನ್ ಆಫೀಸರ್, ಮೆರಡ ಐಟಿಸಿಎಂಎಸ್ ವಾಟರ್ ಸೆಕ್ಯೂರಿಟಿ ಮತ್ತು ಬೀಟೋರ್ ಅವರು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಮೇಡಮ್, ಮೊದಲಿಗೆ ತಮ್ಮಿಬ್ಬರಿಗೆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಯಾಕಂತ ಮೊದಲ ಬಾರಿಗೆ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಾ, ಬಹಳ ಸಂತೋಷ ಆಗ್ತಾ ಇದೆ. ಸೊ ಇವತ್ತಿನ ದಿನ ಒಂದು ಕಾರ್ಯಕ್ರಮ ಒಂದು ಶುರು ಮಾಡಕ್ಕೆ ತಮ್ಮ ಒಂದು ವೈಯಕ್ತಿಕ ಪರಿಚಯವನ್ನು ನಮ್ಮ ಒಂದು ಕೇಳುಗರಿಗೆ ತಿಳಿಸಿ.
1: ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಕುಶಾಲಿನಿ. ನಾನು ಮಾಲೂರಲ್ಲಿ ಡಿಪಿಪಿ ಪ್ರಾಜೆಕ್ಟ್ಗೆ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ.
0: ಸುಮಾರು ಎಷ್ಟು ದಿನಗಳಿಂದ ಕಾರ್ಯನಿರ್ವಹಿಸ್ತಿದ್ದೀರಾ ಮೇಡಮ್?
1: ನಾನು 2 ತಿಂಗಳಿಂದ ವರ್ಕ್ ಮಾಡ್ತೇನೆ.
0: ಬಹಳ ಸಂತೋಷ. ನಮ್ಮ ಧ್ವನಿ ರೇಡಿಯೋ ಕಾರ್ಯಕ್ರಮದಲ್ಲಿ ಮೊದಲ ಬಾರಿಗೆ ಭಾಗವಹಿಸ್ತಿದ್ದೀರಾ, ತುಂಬಾ ಸಂತೋಷ.
1: ಥ್ಯಾಂಕ್
0: ಯು ಮೇಡಮ್. ಮೇಡಮ್, ತಮ್ಮ ಪರಿಚಯ.
1: ಮೈಸೂರು ದೀಪ ಅಂತ. ನಾನು ಐಟಿಸಿಎಂಎಸ್ಗೆ ಮೇರಡ ಮಾಲೂರು ಪ್ರಾಜೆಕ್ಟ್ ಅಲ್ಲಿ ಡಾಕ್ಯುಮೆಂಟೇಷನ್ ಆಫೀಸರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ನಾನು ಕಳೆದ 2 ತಿಂಗಳಿಂದ ವರ್ಕ್ ಮಾಡ್ತಿದ್ದೀನಿ.
0: ಸೊ ತಾವು ಸಹ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಮೊದಲ ಬಾರಿಗೆ ಭಾಗವಹಿಸಿ ತಮ್ಮಿಬ್ಬರಿಗೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ. ಸೊ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಕಸದಿಂದ ರಸ ಎಂಬುವಂತೆ ಗೃಹ ಮಟ್ಟದಲ್ಲಿ ಹಸಿ ಕಸದಿಂದ ಗೊಬ್ಬರ ತಯಾರಿಸುವ ಕುರಿತು ಸಲಹೆ ಮತ್ತು ಸೂಚನೆ. ಸೊ ಕಾರ್ಯಕ್ರಮ ಮೊದಲಂದು ತಮ್ಮ ಕಲ್ಪನೆಯಲ್ಲೊಂದು ಆರೋಗ್ಯಕರ ಗ್ರಾಮೀಣ ಪ್ರದೇಶ ಅಂತಂದ್ರೆ ತಮ್ಮ ಅನಿಸಿಕೆ. ಗ್ರಾಮೀಣ ಪ್ರದೇಶ ಅಂತಂದಾಗ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ. ತಮ್ಮ ಒಂದು ಕಲ್ಪನೆಯಲ್ಲಿ ತಮ್ಮ ಒಂದು ಅನಿಸಿಕೆ ಯಾವ ರೀತಿ ಇದೆ?
1: ನಮ್ಮ ಅನಿಸಿಕೆಯಲ್ಲಿ ಒಂದು ಆರೋಗ್ಯ ಗ್ರಾಮೀಣವೆಂದರೆ ಮೊದಲನೇದಾಗಿ ಕುಡಿಯುವ ನೀರಿನ ಸೌಲಭ್ಯ ಚೆನ್ನಾಗಿ ಇರಬೇಕು.
0: ಹೌದು.
1: ಮತ್ತೆ ಒಂದು ಇವಾಗ ಯಾವುದೇ ಇದರಲ್ಲಿ ಆರೋಗ್ಯ ಪ್ರಾಥಮಿಕ ಕೇಂದ್ರ ಇರುತ್ತಲ್ಲ ಅದು ಇರಬೇಕು.
0: ಹೌದು.
1: ಮತ್ತೆ ಪ್ರತಿಯೊಂದು ಮನೆಯಲ್ಲೂ ಒಂದು ಇಂಡಿವಿಜುವಲ್ ಟಾಯ್ಲೆಟ್ ಅಂದ್ರೆ ಇರಬೇಕು.
0: ಹೌದು. ಪ್ರತಿ ಮನೆಯಲ್ಲೂ ಶೌಚಾಲಯದ ವ್ಯವಸ್ಥೆ ಇರಬೇಕು.
1: ಮತ್ತೆ ಇವಾಗ ಆಟದ ಮೈದಾನ, ಶಾಲೆ, ಲೈಬ್ರರಿ.
0: ಹೌದು. ಮೇಡಮ್, ಹಾಗೆ ಇವಾಗ ಸಾಮಾನ್ಯವಾಗಿ ನಾವು ಸಿಟಿಯಲ್ಲಿ ಇರುವಂತ ಮಕ್ಕಳು ಏನ್ ಮಾಡ್ತಾರೆ, ರಜೆ ದಿನಗಳು ಅಂದ ತಕ್ಷಣ ಅವ್ರಿಗೆ ನೆನಪಾಗೋದೇ ಹಳ್ಳಿಗಳು, ಅವ್ರ ಅಜ್ಜ ಹಳ್ಳಿ, ಅಜ್ಜ ಅಜ್ಜಿ ಊರು. ಸೊ ಊರ್ಗೆ ಹೋಗ್ಬೇಕು, ಯಾಕಂದ್ರೆ ಆ ಒಂದು ವಾತಾವರಣಕ್ಕೆ ತುಂಬಾನೇ ಹೊಂದ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲಿ ರಜೆ ದಿನಗಳು ಅಂತಂದ್ರೆ ಅಲ್ಲೇ ಕಳಿಬೇಕು ಅಂತ ತುಂಬಾ ಆಸೆ ಪಡ್ತಾ ಇರ್ತಾರೆ. ಸೊ ಈಗಾಗ್ಲೇ ಏನಾಗಿದೆ ಅಂತಂದ್ರೆ ಒಂದು ನಗರೀಕರಣ, ಅದು ಒಂದು ಸಾರ್ವಜನಿಕರು, ಒಂದು ಸಮುದಾಯ, ಒಂದು ಆಧುನಿಕತೆ ಸಾಕ್ತಾ ಸಾಕ್ತಾ ಏನಾಗಿದೆ ಅಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿಯೂ ಸಹ ಒಂದು ಸುಂದರವಾದ ವಾತಾವರಣ ಕೆಲವು ಕಡೆ ಕಾಣ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ. ಅಲ್ಲೂ ಸಮೇತ ಒಂದು ಅನೈರ್ಮಲ್ಯ ಆಗಿರೋದು, ಸಾಕಷ್ಟು ತ್ಯಾಜ್ಯಗಳ ಅಲ್ಲಲ್ಲೇ ಬಿಸಾಕಿರ್ತದೆ. ಸೊ ಆಗಿನ ಕಾಲದಲ್ಲೆಲ್ಲ ಅದಕ್ಕೆ ತುಂಬಾ ವ್ಯವಸ್ಥೆ ಇರ್ತಾ ಇತ್ತು, ಹಾಗೆ ಅಷ್ಟೊಂದು ಪ್ಲಾಸ್ಟಿಕ್ ಬಳಕೆಗಳು ಇರ್ತಾ ಇರ್ಲಿಲ್ಲ. ಆಮೇಲೆ ತಿಪ್ಪೆ ಗೊಬ್ಬರನೆಲ್ಲ ಒಂದ್ ಕಡೆಗೆ ಹಾಕೋರು. ಸೊ ಎಲ್ಲಾನು ವ್ಯವಸ್ಥಿತವಾಗಿ ನಡೀತಾ ಇತ್ತು. ಈಗಿನ ಈಗಿನ ಸಂದರ್ಭದಲ್ಲಿ ಒಂದು ಯುವ ಜನತೆ ಏನಾಗಿದೆ ಅಂತಂದ್ರೆ, ಸೊ ಅಷ್ಟೊಂದು ಒಲವಿಲ್ಲ, ಎಲ್ಲರೂ ಸಿಟಿ ಸಿಟಿ ಸಿಟಿ ಅಂತ ಹೇಳ್ಬಿಟ್ಟು ಸೊ ಒಂದು ಒಂದು ಗ್ರಾಮೀಣ ಪ್ರದೇಶದ ಮೇಲೆ ಇರುವಂತ ಒಂದು ಕಾಳಜಿನೇ ಕಮ್ಮಿ ಆಗಿದೆ.
1: ಇದರಲ್ಲಿ ಏನ್ ಹೇಳ್ಬೋದು ಅಂದ್ರೆ ಇವಾಗ ಗ್ರಾಮೀಣದಲ್ಲಿ ಅವರು ಒಂದು ಅದೇ ಇವಾಗ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತಾರಲ್ಲ, ಒಂದು ಜಾಸ್ತಿ ಅಗ್ರಿಕಲ್ಚರ್ ಫಾರ್ಮಿಂಗ್ ಸಿಟಿಯಲ್ಲೇ ಆತರ ಒಂದ್ ಕೆಲಸ ಉಟ್ಕೊಂಡು ಹೋಗೋ ಬದಲು ತಮ್ಮ ತಮ್ಮ ಹೊಲಗಳಲ್ಲೇ ಜಾಸ್ತಿ ಇವಾಗ ಟೆಕ್ನಾಲಜೀಸ್ ನೆಲ್ಲ ಯೂಸ್ ಮಾಡ್ಕೊಂಡು ಇವಾಗ ಎಷ್ಟೊಂದು ಕೇಳಿಕೆ ವಾರಿಸ್ ಎಲ್ಲಾ ಕಡೆಯಿಂದ ಇನ್ಫಾರ್ಮೇಶನ್ ತಗೊಂಡು ಅವರೇ ಹೊಲದಲ್ಲಿ ಅಗ್ರಿಕಲ್ಚರ್ ಮಾಡ್ಕೊಬಹುದು. ಸೆಲ್ಫ್ ಎಂಪ್ಲಾಯ್ಮೆಂಟ್ ಅವಾಗ ಇವಾಗ ಏನು ಸಿಟಿಗಳ ಮೇಲೆ ಜಾಸ್ತಿ ಒಲವು ತೋರಿಸೋದನ್ನ ಕಡಿಮೆ ಮಾಡ್ಕೊಬಹುದು. ಇವಾಗ ನಾವು ಸಿಟಿಯಲ್ಲಿ ಪ್ಲಾಸ್ಟಿಕ್ ಆತರ ಜಾಸ್ತಿ ಯೂಸ್ ಮಾಡೋದ್ರಿಂದ ನಾವು ಅದನ್ನೆಲ್ಲ ಬ್ಯಾನ್ ಮಾಡ್ಬಿಟ್ಟು ಇವಾಗ ನಾವು ಆರ್ಗ್ಯಾನಿಕ್ ಆಗಿ ನಾವ್ ಏನ್ ಯೂಸ್ ಮಾಡ್ಕೊಬಹುದು ನ್ಯಾಚುರಲಿ, ಅದನ್ನ ಸ್ವಲ್ಪ ನಾವು ನಾಲೆಡ್ಜ್ ಇಂಪ್ರೂವ್ ಮಾಡ್ಕೋಬಿಟ್ಟು ಅಂತ ಹೇಳ್ಬೋದು.
0: ಹೌದು ಹೌದು. ಅಂದ್ರೆ ಈಗಿನ ಒಂದು ಆಧುನಿಕತೆಯಲ್ಲಿ ಒಂದು ನಗರ ಒಂದು ಹಳ್ಳಿಯಲ್ಲಿ ಇದ್ಬಿಟ್ಟೆ ನಾವು ಅದನ್ನ ಸಮರ್ಪಕವಾಗಿ ಬಳಕೆ ಮಾಡ್ಕೊಂಡ್ರೆ ಒಂದು ಗ್ರಾಮೀಣ ಪ್ರದೇಶದಿಂದನು ಒಂದು ಯುವ ರೈತರು ಮುಂದೆ ಬರ್ಬಹುದು. ಹೌದು.
1: ಯಾಕಂದ್ರೆ ಈಗ ನಮ್ಗೆ ಮುಖ್ಯ ಬೇಕಾಗಿರೋದು ಪರಿಸರ ಸಂರಕ್ಷಣೆ ಮಾಡೋದು. ಸಂರಕ್ಷಣೆ ಮಾಡ್ಲಿಲ್ಲ ಅಂತಂದ್ರೆ ನಾವು ನಗರದ ಕಡೆ ಹೋಗ್ತಿದ್ರೆ ಹಳ್ಳಿನ ಯಾರು ಉದ್ಧಾರ ಮಾಡ್ತಾರೆ? ನಾವೇ ಹಳ್ಳಿನ ನಾಶ ಮಾಡ್ದಂಗ ಆಗುತ್ತಲ್ಲ. ಹಾಗಾಗಿ ಹಳ್ಳಿ ಉದ್ಧಾರ ಆಗ್ಬೇಕು, ರೈತರು ಉದ್ಧಾರ ಆಗ್ಬೇಕು. ಅವ್ರ ಉದ್ಧಾರ ಆದ್ರೆ ನಾವು ಚೆನ್ನಾಗಿರೋದಕ್ಕೆ ಸಾಧ್ಯ, ನಗರ ಬೆಳೆಯೋದಕ್ಕೂ ಸಾಧ್ಯ. ಇದನ್ನ ನಾವು ಕಡಿ ಅಲ್ಲಿ ನಾವು ಬೆಳಿತೀವಿ ಅಂದ್ರೆ ಅದು ಸಾಧ್ಯ ಇಲ್ಲ ಸರ್.
0: ಹೌದು ಮೇಡಮ್. ಮೇಡಮ್, ಈಗಾಗ್ಲೇ ಏನಾಗಿದೆ ಅಂತಂದ್ರೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಿದ್ದ ಹಾಗೆ ಒಂದು ಗ್ರಾಮ ಪಂಚಾಯತ್ ಇವತ್ತಿಂದ ಪ್ರತಿ ಮನೆಗೂ ತ್ಯಾಜ್ಯ ನಿರ್ವಹಣೆಗಾಗಿ ಒಂದು ಸಮರ್ಪಕ ತ್ಯಾಜ್ಯ ನಿರ್ವಹಣೆ ಎಷ್ಟು ಮುಖ್ಯ ಅಂತ ಹೇಳ್ಬಿಟ್ಟು ಅದಕ್ಕೆ ತಿಳ್ಕೊಂಡ್ಬಿಟ್ಟೆ. ಪ್ರತಿ ಮನೆಗೂ ಬುಟ್ಟಿಗಳು ಕೊಟ್ಟಿದ್ದಾರೆ, ಹಸಿರು ಬುಟ್ಟಿ, ನೀಲಿ ಬುಟ್ಟಿ ಎಲ್ಲ ವಿತರಣೆ ಮಾಡಲಾಗಿದೆ. ಸೊ ಇದ್ರ ಬಗ್ಗೆ ಯಾಕಂದ್ರೆ ನಾವು ಸ್ವಲ್ಪ ದಿನಗಳಿಂದೆಲ್ಲ ಇದೆಲ್ಲ ಪಟ್ಟಣ ಪ್ರದೇಶದಲ್ಲಿ ಮಾತ್ರ ನಾವು ಕಾಣ್ತಾ ಇದ್ವಿ, ಪ್ರತಿ ಮನೆ ಹತ್ರ ವೆಹಿಕಲ್ ಬರುತ್ತೆ, ಬುಟ್ಟಿ ಕೊಡ್ತಾರೆ, ಕಸ ಸಂಗ್ರಹಣೆ ಮಾಡ್ಕೊಂಡು ಕೊಡ್ಬೇಕು ಅಂತ. ಸೊ ಈಗ ಅದು ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪ್ರತಿ ಹಳ್ಳಿ ಹಳ್ಳಿಗೂ ಈ ಒಂದು ವ್ಯವಸ್ಥೆ ಕಲ್ಪಿಸಲಾಗಿದೆ. ಸೊ ಇದ್ರ ಬಗ್ಗೆ
1: ಸಮರ್ಪಕ ತ್ಯಾಜ್ಯ ನಿರ್ವಹಣೆಯಲ್ಲಿ ನಾವು ಫಸ್ಟ್ ಇವಾಗ ಗ್ರೀನ್ ವೇಸ್ಟ್, ಗ್ರೀನ್ ವೇಸ್ಟ್ ಮತ್ತೆ ಬ್ಲೂ ವೇಸ್ಟ್ ಅಂತ ಇರುತ್ತೆ. ಅದೇ ಇವಾಗ ಹಸಿ ಕಸ ಮತ್ತೆ ನಾವು ಒಣ ಕಸ, ಇದೆರಡನ್ನು ನಾವು ಅವ್ರು ಹೇಳಿದ ಪ್ರಕಾರನೇ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು. ಆ ನಾಲೆಜ್ ಫಸ್ಟ್ ನಮ್ಮ ಬೇಸಿಕ್ ಮನೆಯಿಂದಾನೇ ನಾವು ಸ್ಟಾರ್ಟ್ ಮಾಡಬೇಕು. ಇವಾಗ ತರಕಾರಿ ಆಗಿ ಹಣ್ಣಿನ ವೇಸ್ಟ್ ಒಂದು ಕಡೆ, ಪೇಪರ್ ಅಥವಾ ಯಾವ್ದೇ ಒಂದು ಒಣ ಕಸನೆಲ್ಲ ಒಂದು ಕಡೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಬಿಟ್ಟು ಅದನ್ನ ನಾವು ಅವ್ರಿಗೆ ಹಾಕ್ಬೇಕು. ಅದರಲ್ಲಿ ಕೂಡ ಇವಾಗ ನಾವು ಈ ಸಮರ್ಪಕ ಕೆಲಸ ನಿರ್ವಹಣೆ ಮಾಡೋದ್ರಿಂದ ಇವಾಗ ನಾವು ವೇಸ್ಟ್ ಎನ್ವಿರಾನ್ಮೆಂಟ್ ಮೇಲೆ ವೇಸ್ಟ್ ಆಗೋದ್ರಿಂದ ನಾವು ಕಮ್ಮಿ ಮಾಡ್ಬೋದು ಇಫೆಕ್ಟ್ ಆಫ್ ವೇಸ್ಟ್ ಅಂದ್ರೆ ಎನ್ವಿರಾನ್ಮೆಂಟ್ ಮತ್ತೆ ಹೆಲ್ತ್ ಮೇಲೆ ಯಾವ್ದೇ ಆಗಲಿ. ಸೊ ಮತ್ತೆ ಇನ್ನೊಂದ್ ಏನಂದ್ರೆ ನಾವು ರೀಯೂಸ್ ಮಾಡ್ಕೊಬೋದು, ಯಾವ್ದೇ ಒಂದ್ ಇವಾಗ ಗ್ಲಾಸ್ ಆಗ್ಲಿ ಪೇಪರ್ ಆಗ್ಲಿ ಅವನ್ನೆಲ್ಲ ನಾವು ರೀಯೂಸ್ ಮಾಡ್ಕೊಬೋದು. ಅದರಿಂದ ನಮ್ಗೆ ಕಮ್ಮಿ ಇವಾಗ ಯಾವ್ದೇ ಒಂದು ಬಜೆಟ್ ಆಗ್ಲಿ ಏನಾಗ್ಲಿ ಕಮ್ಮಿ ಆಗುತ್ತೆ. ಈ ತರ ನಾವೊಂದು ರೀಸೈಕಲ್ ಮತ್ತೆ ಡಿಸ್ಪೋಸಲ್ ಕೂಡ ಸರಿಯಾಗಿ ಮಾಡೋದ್ರಿಂದ ನಮ್ಗೆ ಯಾವ್ದೇ ಒಂದು ರೋಗ ಲಕ್ಷಣಗಳು ಯಾವ್ದು ಇರೋದಿಲ್ಲ.
0: ಹೌದು
2: ಸರ್, ಹಾಗೆ ಈಗ ನೀರಿಗೆ ಬುಟ್ಟಿ ಹಸಿ ಬುಟ್ಟಿ ಅಂತ ಕೊಡುವಾಗ ನಾವು ಈಗ ಕೊಟ್ಟು ಒಂದ್ ಸ್ವಲ್ಪ ದಿವಸ ಯೂಸ್ ಮಾಡ್ತಾರೆ. ಯೂಸ್ ಮಾಡಿದ ತಕ್ಷಣ ಒಂದು ಇದರಲ್ಲಿ ನೋಡ ಅವ್ರು, ಯಾಕಂದ್ರೆ ಎಲ್ಲಾರು ನೋಡ್ತಾರೆ ಒಬ್ರು ಚೆನ್ನಾಗಿ ಮಾಡಿದ್ರೆ ಇನ್ನೊಬ್ರು ನೋಡಿ ನಮ್ಮನ್ನ ನೋಡಿ ಚೆನ್ನಾಗಿ ಮಾಡ್ತಾರೆ. ನಾವೇ ಅಲ್ಲಿನ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಅವ್ರು ಹೇಗೆ ಯೂಸ್ ಮಾಡ್ಕೊಡ್ತಾರೆ? ಹಾಗಾಗಿ ನಾವು ಬುಕ್ಕಿಂಗ್ ಕೊಡೋದೇ ಅಲ್ಲದೆ ಅವ್ರನ್ನ ಒಂದು ಅಷ್ಟ ನಾವು ಗೈಡ್ ಮಾಡ್ಬೇಕಾಗುತ್ತೆ. ಗೈಡ್ ಮಾಡಿ ಅವ್ರನ್ನ ಸ್ವಲ್ಪ ಫಾಲೋ ಅಪ್ ಮಾಡ್ತಿದ್ರೆ ಆಗ ಮಾಡ್ತಿದಾರೆ ಇಲ್ವಾ ಅಂತ ನಮ್ಗೂ ಗೊತ್ತಾಗುತ್ತೆ. ಅದನ್ನ ನೋಡಿದ್ರು ಅಷ್ಟೇ ಓ ಚೆನ್ನಾಗಿ ಮಾಡ್ತಿದ್ರೆ ನೋಡಿ, ಆತರ ನಾವು ಮಾಡ್ಕೊಂಡು ಹೋದ್ರೆ ನಮ್ಗೂ ಒಳ್ಳೆ ರೀತಿಯ ಒಂದು ಆರೋಗ್ಯ ನಮ್ಗೂ ಬರುತ್ತೆ, ನಮ್ಗೂ ಖುಷಿ ಆಗುತ್ತೆ ಅಂತ ಹೇಳಿ ಅವ್ರು ತಿಳ್ಕೊಳಕ್ಕೆ ಪ್ರಯತ್ನ ಪಡ್ತಾರೆ. ಯಾಕಂದ್ರೆ ಒಬ್ಬರಿಂದ ಒಬ್ರು ತಿಳ್ಕೊಳ್ಳೋದೇ ಅಲ್ವಾ?
0: ಹೌದು, ಮಾಹಿತಿ ಅನ್ನೋದೇ ಮಾಹಿತಿ ಶಿಕ್ಷಣ, ಒಬ್ಬರಿಂದ ಇನ್ನೊಬ್ರಿಗೆ ಅದು ಹರಡುತ್ತೆ.
2: ಆತರ ಮಾಡಿದ್ರೆ ನಮ್ ಪರಿಸರನು ನಾವು ರಕ್ಷಣೆ ಮಾಡ್ಕೋಬಹುದು, ಹಾಗೆ ನಮ್ಮ ಒಂದು ಉತ್ತಮ ರೀತಿಯಲ್ಲಿ ಆರೋಗ್ಯನ ನಾವು ಪಡ್ಕೊಳ್ಳೋದಕ್ಕೆ ಒಂದು ಕಾರಣ ಆಗುತ್ತೆ.
0: ಹೌದು ಮೇಡಮ್, ಹಾಗೆ ಈ ಗೃಹ ಮಟ್ಟದಲ್ಲಿ ಹಸಿ ಕಸದಿಂದ ಯಾವ ರೀತಿ ಗೊಬ್ಬರ ತಯಾರಿಸ್ಕೋಬೇಕು? ಯಾಕಂದ್ರೆ ಸಾಮಾನ್ಯವಾಗಿ ಈ ಒಂದು ಪದ್ಧತಿ ಹಿಂದಿನ ಕಾಲದಲ್ಲಿ ತುಂಬಾನೇ ಪ್ರಕ್ರಿಯೆ ಚಾಲ್ತಿಯಲ್ಲಿ ಇತ್ತು. ಅಂದ್ರೆ ಇತ್ತೀಚಿನ ದಿನ ಎಲ್ಲ ಮರೆ ಆಯ್ತು, ಮತ್ತೆ ಈಗ ಒಲವು ತೋರಿಸ್ತಾ ಇದ್ರೆ ಕೆಲವರೆಲ್ಲ ಮನೆ ಮಟ್ಟದಲ್ಲೇ ಮಾಡ್ಕೋಬೇಕು ಅಂತ. ಸೊ ಸಾಮಾನ್ಯವಾಗಿ ಮಾಡ್ಕೋಬೇಕಂದಾಗ ಯಾವ ರೀತಿ ಸಲಕರಣೆ ಬೇಕಾಗುತ್ತೆ, ಯಾವ ರೀತಿ ಪ್ರೊಸೆಸಿಂಗ್ ಇರುತ್ತೆ, ಈಸಿಯಾಗಿ ಮನೆಯಲ್ಲೇ ನಾವು ಮನೆಯಲ್ಲಿ ಉತ್ಪಾದನೆ ಆಗುವಂತ ಹಸಿ ತ್ಯಾಜ್ಯದಿಂದ ನಾವು ಗೊಬ್ಬರ ಮಾಡ್ಬೋದಪ್ಪ ಅಂತಂದಾಗ?
1: ಇವಾಗ ಇದು ಗೃಹ ಮಟ್ಟದಲ್ಲಿ ಅಂತಂದ್ರೆ ನಾವು ಪ್ರತಿದಿನ ಬೆಳಗ್ಗೆ ಎದ್ದಾಗಲಿಂದ ನಾವು ತರಕಾರಿ ಕಟ್ ಮಾಡೋದಾಗ್ಲಿ, ವೆಜಿಟೇಬಲ್ಸ್ ಕಟ್ ಮಾಡೋದಾದ್ರೆ ಫ್ರೂಟ್ಸ್ ಎಲ್ಲ ಅದ್ರದ್ದೆಲ್ಲ ಇವಾಗ ನಾವು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇವಾಗ ಒಂದು ದೊಡ್ಡ ಟಬ್, ಇವಾಗ ನಮ್ಗೆ ಜಾಸ್ತಿ ಇವಾಗ ಲಾರ್ಜ್ ಕಂಟೆಂಟ್ ಅಲ್ಲಿ ಮಾಡಕ್ ಆಗಿಲ್ಲ ಅಂತ ಇವಾಗ ಸ್ವಲ್ಪ ಸ್ವಲ್ಪ ಮಾಡ್ಬೇಕಂದ್ರೆ ಒಂದು ಟಬ್ ತಗೊಂಡ್ಬಿಟ್ಟು ಆ ಟಬ್ ಅಲ್ಲಿ ಇವಾಗ ಒಂದ್ ಲೇಯರ್ ಹಸಿ ಕಸ, ಇನ್ನೊಂದ್ ಲೇಯರ್ ಮಣ್ಣು, ಮತ್ತೆ ಸ್ವಲ್ಪ ನೀರು. ಅದೇ ತರ ಇವಾಗ ಟಬ್ ತುಂಬಾ ನಾವು ಲೇಯರ್ ಲೇಯರ್ ನ ತುಂಬಿಟ್ಬಿಟ್ಟು ಮತ್ತೆ ಅದಕ್ಕೆ ಮೇಲೆ ಒಂದು ಚಿಕ್ಕದೇ ಆದ ಪಾಲಿಥಿನ್ ಶೀಟ್ ಹಾಕ್ಬಿಟ್ಟು ಮೇಲೆ ಟೆರೆಸ್ ಮೇಲೆ ಇಟ್ಟರೆ ಸಾಕು. ಅದೇ ಇವಾಗ ಸನ್ಲೈಟ್ ಅಂತ ಯೂಸ್ ಮಾಡ್ಕೊಂಡು ಅದೇ ಡಿಕಾಂಪೋಸಿಷನ್ ಪ್ರೋಸೆಸ್ ಆಗುತ್ತೆ. ಸೊ ಈ ತರ ನಾವು ಒಂದು ಶಾರ್ಟ್ ಸ್ವಲ್ಪ ಯಾವ್ದ್ರಲ್ಲಾದ್ರು ಮಾಡ್ಬೇಕು ಅಂದ್ರೆ ಈ ತರ ಟಬ್ ಅಲ್ಲಿ ಮಾಡ್ಕೊಂಬೋದು ಮನೆ ಮೇಲ್ಗಡೆ ಮಾಡ್ಕೋಬಹುದು. ಹಾ ಸರ್, ನಂತರ ಅಂತಂದ್ರೆ ಈಗ ನಾವು ತಪ್ಪು ಅದೆಲ್ಲ ಯೂಸ್ ಮಾಡಿ ನಮ್ ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳಕ್ ಕಷ್ಟ ಆಗುತ್ತೆ ಅನ್ನೋದಕ್ಕೆ ಸಿಂಪಲ್ ಆಗಿ ಒಂದು ಬಾಕ್ಸ್ ಟೈಪ್ ಒಂದು ಕಟ್ಟಡ ತರ ಕಟ್ಟಿದ್ರು, ಅದ್ರಲ್ಲಿ ಅಂದ್ರೆ ಸ್ವಲ್ಪ ಮಣ್ಣು ಮತ್ತೆ ಒಂದ್ ಸ್ವಲ್ಪ ಕಸ ಮತ್ತೆ ಮಣ್ಣು ಈ ತರ ಸ್ವಲ್ಪ ಎಲ್ಲ ಇದ್ ಮಾಡ್ಕೊಂಡು ಮತ್ತೆ ನಾವ್ ಅದ್ರಿಂದನೂ ಗೊಬ್ಬರ ತಯಾರಿಸ್ಕೋಬಹುದು. ಅದೇ ಇವಾಗ ಲಾರ್ಜ್ ಕ್ವಾಂಟಿಟಿ ಅಲ್ಲಿ ಬೇಕು ಅಂತ ನಮ್ಗೆ ಕಾಂಪೋಸ್ಟ್ ಎಣ್ಣೆ ಹಾಕಿ ಆದಷ್ಟು ಇವಾಗ ಒಂದ್ ದೊಡ್ಡ ತೊಟ್ಟಿ ಕಟ್ಬಿಟ್ಟು ಮಾಡ್ಕೊಬಹುದು. ಅದ್ರ ಇವಾಗ ಸ್ವಲ್ಪ ಸ್ಮಾಲ್ ಕ್ವಾಂಟಿಟಿ
0: ಮಾಡ್ಕೋಬಹುದು. ಕೆಲವೊಮ್ಮೆ ಎಕ್ಸ್ಟ್ರಾ ಟಬ್, ಎಕ್ಸ್ಟ್ರಾ ವೇಸ್ಟ್ ಬಕೆಟ್ ಏನಾದ್ರೂ ಇದ್ದಿರುತ್ತೆ. ಸೊ ಇರುವಂತ ವಸ್ತುಗಳನ್ನ ಮರುಬಳಕೆ ಮಾಡ್ಕೊಂಡು ಆ ಒಂದು ಈ ಜಾಗದಲ್ಲಿ ನಾವು ಅದನ್ನ ಗೊಬ್ಬರಗಳನ್ನ ತಯಾರಿಕೆ ಮಾಡ್ಕೋಬಹುದಾಗುತ್ತೆ. ಇನ್ ಕೇಸ್ ಸಾಮಾನ್ಯವಾಗಿ ನೋಡ್ತಿರ್ತೀವಿ ಅಂದ್ರೆ ಈ ಒಂದು ಹಸಿ ಕಸ ಒಣಕಸ ಎರಡು ಮಿಶ್ರಿತವಾಗ್ಬಿಟ್ಟು ನಾವು ಅದನ್ನ, ಯಾಕಂದ್ರೆ ಅದು ಮಿಶ್ರಿತವಾಗ್ಬೇಕಂದ್ರೆ ನಮ್ ಕಡೆಯಿಂದ ತಪ್ಪಾಗಿರುತ್ತೆ ಮೊದಲು. ಸೊ ಇದನ್ನ ಸರಿಯಾದ ಕ್ರಮದಲ್ಲಿ ನಿರ್ವಹಣೆ ಮಾಡದೆ ಹೋದಲ್ಲಿ ಸೊ ಇದರಿಂದ ಪರಿಸರದ ಮೇಲೆ ಯಾವ ರೀತಿ ತೊಂದರೆ ಆಗುತ್ತೆ, ಹಾಗೆ ಮಾನವನ ಒಂದು ಆರೋಗ್ಯದ ಮೇಲೆ ಸಹ ಯಾವ ರೀತಿ ದುಷ್ಪರಿಣಾಮ ಬೀರ್ಬೋದು?
1: ಇವಾಗ ಹಸಿ ಕಸ ಒಣಕಸನ ನಾವು ಮಾಡ್ದಲೇ ಇದ್ರೆ ಇವಾಗ ಪ್ಲಾಸ್ಟಿಕ್ ಇವಾಗ ಯಾವ್ದೇ ಒಂದು ಮೈನ್ಲಿ ಏನು ಹಸಿ ಕಸದಲ್ಲಿ ನಮಗ್ ಬರೋದು ಬ್ಯಾಕ್ಟೀರಿಯಾ ಮತ್ತೆ ಫಂಗಸ್ ನಮ್ಗೆ ಮೇನ್ಲಿ ಅಫೆಕ್ಟ್ ಆಗ್ತದೆ. ಸೊ ಇವಾಗ ಅದನ್ನ ನಾವು ಸರಿಯಾಗಿ ಹಸಿ ಕಸನ ಇದ್ ಮಾಡ್ಬಿಟ್ಟು ನಾವು ಅದನ್ನ ಡಿಕಂಪೋಸಿಷನ್ ಮಾಡ್ಬೇಕು ಸರಿಯಾದ ರೀತಿಯಲ್ಲಿ. ಅದು ಮಾಡದೇ ಇದ್ದಂಗೆ ಇವಾಗ ಪರಿಸರದ ಮೇಲೆ ಅಂದ್ರೆ ಇವಾಗ ವಾಟರ್ ಕಂಟಾಮಿನೇಷನ್, ನೀರೆಲ್ಲ ಕೊಳತೆ ಆಗೋದು, ಮತ್ತೆ ಸಾಯಿಲ್ ಎರೋಷನ್ ಕೂಡ ಆಗುತ್ತೆ ಇವಾಗ. ಯಾವ್ದು ಒಣಕಸ ಇಲ್ಲ, ಗ್ಲಾಸ್ ಪೇಪರ್ಸ್ ಏನೇ ಆಗ್ಲಿ ಇವಾಗ, ಅದ್ರಿಂದ ಸಾಯಿಲ್ ಎರೋಷನ್ ಆಗೋ ತುಂಬಾ ಇರುತ್ತೆ. ಮತ್ತೆ ಏರ್ ಕಂಟಾಮಿನೇಷನ್ ಕೂಡ ಆಗುತ್ತೆ ಇವಾಗ ಬ್ಯಾಕ್ಟೀರಿಯಾ ಫಂಗಸ್, ಅದರಿಂದ ನಮ್ಗೆ ಒಳ್ಳೆ ಬ್ರೀತ್ ಮಾಡಕ್ ಒಳ್ಳೆ ಏರ್ ಕೂಡ ಸಿಗಲೇ ಆಗುತ್ತೆ. ಈ ತರ ನಮ್ಗೆ ಪರಿಸರ ಮತ್ತೆ ನಮ್ಮ ಆರೋಗ್ಯಗಳು ಇವಾಗ ಫಂಗಸ್ ಬ್ಯಾಕ್ಟೀರಿಯಾ ಎಲ್ಲ ಎಷ್ಟು ಈಸಿಯಾಗಿ ಅಟ್ಯಾಕ್ ಆಗ್ತಿದೆ, ಕೋಲ್ಡ್ ಕಾಫ್ ಎಲ್ಲ. ಈ ತರ ನಾವು ಯಾವ್ದೇ ಒಂದು ಡಿಕಂಪೋಸಿಷನ್ ಸರಿಯಾಗಿ ಮಾಡಿಲ್ಲ ಅಂದ್ರೆ ವೇಸ್ಟ್ ಮ್ಯಾನೇಜ್ಮೆಂಟ್ ಈ ತರ ಎಲ್ಲ ಆಗೋ ಸಾಧ್ಯತೆ.
0: ಮೇಡಮ್, ಹಾಗೆ ಈಗ ನಾವು ನೋಡ್ತಾ ಇದ್ವಿ ಅಂದ್ರೆ ಯಾವ ರೀತಿ ತೊಂದರೆ ಆಗುತ್ತೆ ಅಂತ ನೋಡಿದ್ವಿ. ಹಾಗೆ ಈ ಒಂದು ಗೊಬ್ಬರಗಳನ್ನೆಲ್ಲ ನಾವು ತಯಾರಿಕೆ ಮಾಡಿಕೊಂಡು ಸಾಮಾನ್ಯವಾಗಿ ನೋಡ್ತಾ ಇದ್ವಿ, ಗ್ರಾಮೀಣ ಪ್ರದೇಶ ಅಂತ ತಕ್ಷಣ ಹಂಗೆ ಒಂದು ಮನೆ ಮುಂದೆ ಆಗಿರ್ಬೋದು ಇಲ್ಲ ಮನೆ ಹಿಂದೆ ಆಗಿರ್ಬೋದು, ಕೈ ತೋಟದ ಪದ್ಧತಿ ನಮ್ಮ ಒಂದು ಪೂರ್ವಜರ ಕಾಲದಿಂದನೂ ಅಲ್ಲಿ ಬೇಕಾದಂತ ವ್ಯವಸ್ಥೆನ ಮಾಡ್ಕೊಂಡಿರ್ತಾರೆ. ಈ ಒಂದು ಕೈ ತೋಟದಲ್ಲೇ ನಾವು ಮನೆಯಲ್ಲೇ ತಯಾರಿಸಿದ ಗೊಬ್ಬರವನ್ನ ಬಳಸ್ಕೊಂಡು ಒಂದು ತರಕಾರಿ ಬೆಳೆಯೋದಕ್ಕೆ, ಈಗೆಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತೇಳಿ ತುಂಬಾನೇ ಪ್ರಚಲಿತ ಆಗಿದೆ. ಸೊ ಈ ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಗೆ ನಾವು ಮೊದಲನೇದಾಗಿ ಮನೆ ಮಟ್ಟದಿಂದ ಪ್ರಾರಂಭ ಮಾಡ್ಬೇಕಂತಂದಾಗ ಸೊ ಇದು ಎಷ್ಟು ಅನುಕೂಲ ಆಗುತ್ತೆ ಈ ರೀತಿ ಮಾಡ್ಕೊಂಡಾಗ?
1: ಇವಾಗ ಯಾವ್ದೇ ಒಂದು ವೆಜಿಟೇಬಲ್ಸ್ ಈ ತರ ಫುಡ್ ಕಾಲ್ಸ್ ಎಲ್ಲ ಇರುತ್ತಲ್ಲ ಒಂದು, ಅದ್ರಿಂದ ಅದ್ರಲ್ಲಿ ತುಂಬಾ ಇವಾಗ ಯಾವ್ದೇ ಒಂದು ಮಿನರಲ್ಸ್ ಆಗ್ಲಿ ನ್ಯೂಟ್ರಿಯೆಂಟ್ಸ್ ಎಲ್ಲ ಅದ್ರಲ್ಲಿ ಜಾಸ್ತಿ ಇರುತ್ತೆ. ಡಿಕಂಪೋಸಿಷನ್ ಮಾಡಿದಾಗ ಅದ್ರಲ್ಲಿ ಬಯೋ ಆರ್ಗಾನಿಸಮ್ಸ್ ಎಲ್ಲ ಅದ್ರ ಫರ್ಟಿಲೈಸರ್ಸ್ ಮಾಡ್ಕೊಂಡು ಅದ್ರಲ್ಲಿಂದ ನ್ಯೂಟ್ರಿಯೆಂಟ್ಸ್ ಹೆಚ್ಚಾಗುತ್ತೆ. ಅದ್ರಿಂದ ನಾವು ಕೈತೋಟಗಳನ್ನ ನಾವು ಯಾವ್ದೇ ಆಗ್ಲಿ ಆರಾಮಾಗಿ ಮಾಡ್ಬೋದು. ಇವಾಗ ನಾವು ನ್ಯೂಟ್ರಿಯೆಂಟ್ಸ್ ನಾವು ಸಪರೇಟ್ ಆಗಿ ಇವಾಗ ಯಾವ್ದೇ ಒಂದು ಫರ್ಟಿಲೈಸರ್ಸ್ ಕೊಡೋ ಅವಶ್ಯಕತೆ ಇರೋದಿಲ್ಲ. ಮತ್ತೆ ಅದ್ರಲ್ಲಿ ಇವಾಗ ರೆಸಿಸ್ಟೆನ್ಸ್ ಟೆಸ್ಟ್ ಡಿಸೀಸ್ಗೆ ರೆಸಿಸ್ಟೆನ್ಸ್ ಕೂಡ ಇರುತ್ತೆ, ಅದ್ರಿಂದ ನಾವು ಆ ಕೆಮಿಕಲ್ಸ್ ಎಲ್ಲ ಕಮ್ಮಿ ಮಾಡ್ಕೋಬಹುದು. ಇವಾಗ ಕಮ್ಮಿ ಮಾಡ್ಕೊಳ್ಳೋದ್ರಿಂದ ಮನೆಗೆ ಇವಾಗ ನಾವ್ ಹೆಂಗಿದ್ರು ಆರ್ಗ್ಯಾನಿಕ್ ಅಂತ ಹೇಳ್ತೀವಲ್ಲ, ಸೊ ಅದ್ರಲ್ಲಿ ನಮ್ಗೆ ಯಾವ್ದೇ ಒಂದು ಔಷಧಿ ಇದ್ರೆ ಆ ಪ್ಯೂರ್ ಆರ್ಗ್ಯಾನಿಕ್ ಆಗಿ ಬೆಳ್ಕೋಬಹುದು ಈ ಹಸಿ ಕಸದ ಕಾಂಪೋಸ್ಟ್ ಇಂದ.
0: ಹೌದು, ಸೊ ಇದನ್ನ ನಾವು ಸಮರ್ಪಕವಾಗಿ ಬಳಕೆ ಮಾಡ್ಕೋಬೇಕು. ಹೌದು, ಈ ರೀತಿ ಬಳಕೆ ಮಾಡ್ಕೊಂಡಾಗ್ಲೇ ನಮ್ ಒಂದು ಆರೋಗ್ಯ, ಆಕ್ಚುಲಿ ನಮ್ಮ ಆರೋಗ್ಯ ನಮ್ಮ ಕೈಲಿ ಅಂತ ಹೇಳಿದಾಗೆ, ಸೊ ನಮ್ಮ ಒಂದು ಮನೆ ಮಟ್ಟದಲ್ಲೇ ನಾವು ಉತ್ತಮವಾದಂತ ಒಂದು ಪೌಷ್ಟಿಕವಾದಂತ ಒಂದು ತರಕಾರಿಗಳನ್ನ ನಾವು ಬೆಳೆಸ್ಕೋಬಹುದಾಗುತ್ತೆ, ಯಾವ್ದೇ ರೀತಿ ಕೆಮಿಕಲ್ಸ್ ಬಳಕೆ ಇಲ್ಲದೆ. ಹಾಗೆ ಈ ಒಂದು ಎಲ್ಲಾ ವಿಷಯಗಳ ಬಗ್ಗೆ ನಾವು ಇಷ್ಟೊತ್ತು ಮಾತಾಡಿದಾಗ ಒಂದು ಮನೆ ಮುಖ್ಯವಾಗಿ ಮನೆಯಲ್ಲಿರುವಂತ ಗೃಹಿಣಿಗೆ, ಯಾಕಂದ್ರೆ ಅವರು ತುಂಬಾ ಹೆಚ್ಚು ಸಮಯ ಒಂದು ಅಡಿಗೆ ಮನೆಯಲ್ಲಿ ಕಳೀತಾ ಇರ್ತಾರೆ, ಸೊ ಅವರೊಟ್ಟಿಗೆ ಮನೆಯಲ್ಲಿರುವಂತ ಬೇರೆ ಸದಸ್ಯರಿಗೆಲ್ಲ ಎಷ್ಟು ಈ ಮಾಹಿತಿ ಬಗ್ಗೆ ಅವಶ್ಯಕತೆ ಇರುತ್ತೆ ಅವರು ಯಾಕಂದ್ರೆ ಇದು ಒಬ್ಬರಿಂದ ಆಗುವಂತ ಕೆಲಸ ಅಲ್ಲ, ಒಂದು ಮನೆ ಅಂತಂದಾಗ ಪ್ರತಿಯೊಬ್ಬ ಸದಸ್ಯರ ಪಾತ್ರ ಬಹಳ ಮುಖ್ಯ ಇರುತ್ತೆ ಇಲ್ಲಿ. ಸೊ ಅವರ ಪಾತ್ರನು ಎಷ್ಟು ಮುಖ್ಯ, ಅವರಿಗೂ ಸಹ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ಎಷ್ಟು ತಿಳ್ಕೊಬೇಕಾಗುತ್ತೆ?
2: ತುಂಬಾನೇ ಮುಖ್ಯ ಸರ್, ಯಾಕಂತಂದ್ರೆ ಮನೇಲಿ ಗೃಹಿಣಿ ಅಂತಂದ್ರೆ ಗೃಹಿಣಿ ಇರೋದಿಲ್ಲ, ಎಲ್ಲಾರು ಇರ್ತಾರೆ. ಈಗ ಅವ್ರು ಮಾತ್ರ ಎಲ್ಲ ಶೇಖರಿಸಿ ಮಾಡೋದಿಕ್ಕೆ ಆಗೋದಿಲ್ಲ ಅಲ್ವಾ, ಹಾಗಾಗಿ ಎಲ್ಲರಿಗೂ ಈ ಇದ್ರ ಬಗ್ಗೆ ತುಂಬಾ ಒಂದು ಒಳ್ಳೆ ಮಾಹಿತಿ ಅವ್ರಿಗೆ ಸಿಗ್ಬೇಕು. ನಾವ್ ಅವ್ರು ಕೊಟ್ಟಾಗ ಅವರು ಇದನ್ನ ತಿಳ್ಕೊಂಡು ಅವ್ರು ಯಾವ ರೀತಿ ಏನು ಅಂತ ತಿಳ್ಕೊಂಡು ಮತ್ತೆ ಅವ್ರು ಅದನ್ನ ಫಾಲೋ ಮಾಡ್ತಾರೆ. ಇಲ್ಲಾಂದ್ರೆ ನಾವು ಬರೀ ಒಬ್ಬರಿಗೆ ನಾವು ಹೇಳೋದ್ರಿಂದ ಸಾಧ್ಯ ಇಲ್ಲ ಸರ್, ಯಾಕಂದ್ರೆ ಏನೇ ಕೆಲಸ ಮಾಡ್ಬೇಕು ಅಂತಂದ್ರೆ ನಾಲ್ಕು ಜನ ಕೈ ಸೇರಿಸ್ತಾನೆ, ಅದು ಒಂಥರ ಉತ್ತಮ ರೀತಿಯಲ್ಲಿ ಆ ಕಾರ್ಯ ನಡೆಯುತ್ತೆ ಸಾಧ್ಯ. ಯಾಕಂದ್ರೆ ಒಬ್ಬರೇ ನಾವು ಒಬ್ಬರೇ ಹೇಳಿ ನೀವು ಅದೇ ಮಾಡ್ಬೇಕು ನೀವೇ ಮಾಡ್ಬೇಕು ಅಂತ ನಾವು ಅವ್ರ ಮೇಲೆ ಯಾವತ್ತು ಒತ್ತಡ ಹೇರೋದಿಕ್
0: ಆಗಲ್ಲ.
2: ಇದು ಬಂದು ಸಮಾಜಕ್ಕೆ ಮತ್ತೆ ನಮ್ಗೆ ತುಂಬಾ ಮುಖ್ಯವಾಗಿರುವಂತಹ ಒಂದು ಕೆಲಸ. ಈ ಕೆಲಸನ ಎಲ್ಲರೂ ಸೇರಿ ಮಾಡಿದ್ರೆ ಅದಕ್ಕೆ ಒಂದು ಉತ್ತಮ ಒಂದು ಇದು ಸಿಗುತ್ತೆ ಸರ್ ನಮ್ಗೆ.
0: ಹೌದು, ಯಾಕಂದ್ರೆ ಈಗಾಗಲೇ ಸರ್ಕಾರ ಒಂದು ತ್ಯಾಜ್ಯ ನಿರ್ವಹಣೆಗೆ ಅಂತೇಳಿ ಸಾಕಷ್ಟು ಯೋಜನೆಗಳನ್ನ ಜಾರಿ ತರ್ತಾ ಇದೆ, ಸಾಕಷ್ಟು ಜಾಗೃತಿ ಮತ್ತು ಅರಿವು ಕಾರ್ಯಕ್ರಮಗಳನ್ನ ನಿರಂತರವಾಗಿ ಮುಡಿಸ್ಕೊಂಡು ಬರ್ತಾ ಇದಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಿದಾಗ, ಸೊ ಗೃಹ ಮಟ್ಟದಲ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳನ್ನ ನಾವು ಚಾಲನೆ ಮಾಡಿದಾಗ ಅದರ ಒಂದು ಬದಲಾವಣೆ ಕಾಣಬೇಕು ಅಂತಂದ್ರೆ ಮೊದಲು ಒಂದು ಮನೆಯಿಂದ ಪ್ರಾರಂಭ ಆಗ್ಬೇಕು. ಆಗ್ಲೇ ತವೇಳ್ದಂಗೆ ನಾವು ಚೆನ್ನಾಗಿ ಮಾಡಿದೀವಿ ಅಂದ್ರೆ ನಮ್ಮ ಅಕ್ಕಪಕ್ಕದವ್ರು ನೋಡ್ಕೊಂಡ್ಬಿಟ್ಟು ಒಂದು ಒಳ್ಳೆ ರೀತಿಯಲ್ಲಿ ಅದನ್ನ ಅವ್ರು ಅಳವಡಿಸ್ಕೊಂಡ್ಬಿಟ್ಟು ಮುಂದಿನ ದಿನದಲ್ಲಿ ಅದು ಅಡಾಪ್ಟ್ ಮಾಡ್ಕೊಂಡಾಗ ಅವರು ಸಮೇತ ಒಬ್ಬರಿಂದ ಕಲಿಯುವಂತದ್ದು ತವೇಳ್ದಾಗ, ಸೊ ಆ ಕಲ್ತಾಗ್ಲೇ ಅದು ಒಂದು ತ್ಯಾಜ್ಯ ನಿರ್ವಹಣೆಗೆ ಮುಂದೆ ಬರ, ಯಾಕಂದ್ರೆ ಇದು ತುಂಬಾ ಸೂಕ್ಷ್ಮವಾಗಿರುತ್ತದೆ. ಹಾಗೆ ತುಂಬಾ ಸಣ್ಣ ವಿಷಯ ತ್ಯಾಜ್ಯ ಅಂತಂದಾಗ ತುಂಬಾ ಚಿಕ್ಕ ವಿಷಯ ಅಂತ ಅನ್ಕೊಳ್ತಾರೆ. ಸೊ ಇದರಿಂದ ನಮ್ಮ ಪ್ರಕೃತಿಯ ಒಂದು ಆರೋಗ್ಯನೂ ಅಂತೇನೋ ಹೇಳ್ಬೋದು, ನಮ್ಮ ಮನುಷ್ಯನ ಆರೋಗ್ಯನ ಅಂತ ಹೇಳ್ಬೋದು, ಯಾಕಂದ್ರೆ ಪ್ರಕೃತಿಯಲ್ಲಿ ವಾಸಿಸುವಂತ ಎಷ್ಟೋ ಪ್ರಾಣಿಗಳಿದೆ, ಸೊ ಎಲ್ಲದರ ಮೇಲೇನು ಇದು ಒಂದು ಪ್ರಭಾವ ಬೀರುತ್ತೆ, ನಾವು ತುಂಬಾ ಉತ್ತಮವಾಗಿ ನಿರ್ವಹಣೆ ಮಾಡಿದ್ದಲ್ಲಿ. ಕೊನೆಯದಾಗಿ ಆಲ್ರೆಡಿ ನಾವು ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿದ್ದೀವಿ, ತಮ್ಮ ಒಂದು ಸಲಹೆ ಸೂಚನೆ ಒಂದು ಕಾರ್ಯಕ್ರಮ ಕೇಳ್ತಿರುವಂತ ಕೇಳುಗರಿಗೆ ತಮ್ಮ ಇಬ್ಬರ ಅಭಿಪ್ರಾಯ ಏನ್ ತಿಳಿಸ್ತಾರೆ?
1: ಸೊ ಇವಾಗ ಒಟ್ಟಾರಾಗಿ ನಾವು ಇದ್ಯಾವ್ದು ಹಸಿ ಕಸ ತ್ಯಾಜ್ಯ ಇದು ಮಾಡ್ತಿದೀವಲ್ಲ, ಇವಾಗ ಗೌರ್ಮೆಂಟ್ ಕಡೆಯಿಂದ ಎಷ್ಟೋ ಸೌಲಭ್ಯಗಳಿದಾವೆ, ಸೊ ಅದನ್ನ ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಅವರೇ ಕೊಡ್ತಿದ್ದಾರೆ ಇವಾಗ ಗ್ರೀನ್ ಬ್ಲೂ ಬಕೆಟ್ಸ್ ಅಂದ್ಬಿಟ್ಟು, ಅದನ್ನೆಲ್ಲ ನಾವು ಯೂಸ್ ಮಾಡ್ಕೊಂಡು ಅದ್ರ ಸರಿಯಾಗಿ ಗ್ರೀನ್ ಗೆ ಯಾವ್ದು ಹಾಕ್ಬೇಕು, ಬ್ಲೂ ಕಲರ್ ಬಕೆಟ್ ಗೆ ಯಾವ್ದು ಹಾಕ್ಬೇಕು ಅಂತ ಎಲ್ಲ ನಾವೇ ಮನೆಯಿಂದಾನೇ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡ್ಬಿಟ್ಟು, ಮತ್ತೆ ಅದ್ರ ಅಲ್ಲದೆ ಇವಾಗ ಮನೆಯಲ್ಲೇ ನಾವು ಕಸನ ಕೂಡ ತಯಾರು ಮಾಡ್ಕೊಬಹುದು. ಆ ಕಸ ತಯಾರು ಮಾಡ್ಕೊಂಡು ಇವಾಗ ನಮ್ಮ ಮನೆಗೆ ಕಿಚನ್ ಗಾರ್ಡನ್ ಗೆ ನಾವು ಎಲ್ಲ ಕಂಪೋಸ್ಟ್ ಎಲ್ಲ ಯೂಸ್ ಮಾಡ್ಕೊಂಡು ಅದರಿಂದ ನಾವ್ ಹೇಗೆ ಆರ್ಗ್ಯಾನಿಕ್ ಆಗಿ ಬೆಳೆ ಬೆಳಿತೀವಿ, ಮತ್ತೆ ಅದ್ರ ನಮ್ಮ ಆರೋಗ್ಯ ಕೂಡ ಇದೆ, ನಮ್ಮ ಆರೋಗ್ಯ ಈ ಕಸ ತ್ಯಾಜ್ಯನ ನಾವು ಸರಿಯಾಗಿ ನಾವೇನೇ ಮಾಡ್ದೇ ಇದ್ರು ಕೂಡ ಅದರಿಂದ ನಮ್ ಮೇಲೆ ಕೂಡ ಪರಿಣಾಮ ಆಗುತ್ತೆ, ಮತ್ತೆ ಪರಿಸರದ ಮೇಲೆ ಕೂಡ ಪರಿಣಾಮ ಆಗುತ್ತೆ. ಈ ಎಲ್ಲದನ್ನ ನೀರಿನಲ್ಲಿ ಇಟ್ಕೊಂಡ್ಬಿಟ್ಟು ಆ ಕಸ ತ್ಯಾಜ್ಯವನ್ನು ಸರಿಯಾಗಿ ನಾವು ಯೂಸ್ ಮಾಡ್ಕೋಬೇಕು ಅಂತ ಹೇಳ್ತೇವೆ.
2: ಸರ್, ಹಾಗೆ ಈಗ ಕುಶಾಲಿನಿ ಮೇಡಮ್ ಅವರು ತುಂಬಾ ಒಂದು ಉಪಯೋಗಗಳನ್ನ ನಮ್ಗೆ ಹೇಳ್ಕೊಟ್ರು. ನಾನು ಹೇಳೋದೇನಂತಂದ್ರೆ, ಈಗ ನೀಲಿ ಬುಟ್ಟಿ ಹಸಿರು ಬುಟ್ಟಿ ಅಂತ ಕೊಟ್ಟಿದ್ದಾರೆ, ನಾವು ಬರೀ ಅದನ್ನ ಏನು ಕೊಟ್ಟಿದಾರೋ ಅದಕ್ ನಾವು ಯೂಸ್ ಮಾಡ್ಕೊಟ್ರೆ ಒಂದು ಉತ್ತಮವಾದಂತ ಒಂದು ಕಾರ್ಯಾಚರಣೆ ಆಗುತ್ತೆ. ನಾವು ಅವ್ರು ಕೊಟ್ಟಿದಾರೆ ಅಂತ ಹೇಳಿ ನಾವು ಬೇರೆ ಬೇರೆದಕ್ಕೆಲ್ಲ ಯೂಸ್ ಮಾಡ್ಕೋಬಾರ್ದು, ಯಾಕಂದ್ರೆ ಅದು ಸಮಾಜಕ್ಕೆ ಮತ್ತೆ ನಮ್ಗೆ ಒಳ್ಳೆ ರೀತಿಯಲ್ಲಿ ಒಂದು ಕಾರ್ಯಾಚರಣೆ ಆಗ್ಲಿ ಅಂತ ಅದನ್ನ ನಮ್ಗೆ ಕೊಟ್ಟಿದ್ದಾರೆ, ಅದ್ ನಾವು ಅದೇ ರೀತಿನೇ ಉಪಯೋಗಿಸ್ಕೋಬೇಕು. ಮತ್ತೆ ಕಸ ಅಂತ ಹೇಳಿದಾಗ ಅದನ್ನ ನಾವು ಈಗ ಬರೀ ಹಾಕಿಸ್ಕೊಂಡಿರ್ತೀವಿ, ಮತ್ತೆ ಯಾರು ನೋಡದೆ ಇದ್ದಾಗ ಈ ಚರಂಡಿಗಳಿಗೆ ಮತ್ತೆ ಔಷಧಿಗಳು ಎಲ್ಲ ಎತ್ತಿ ಬಿಸಾಕೋದು ಇದನ್ನೆಲ್ಲ ಅವಾಯ್ಡ್ ಮಾಡ್ಕೋಬೇಕು. ಕೇಳ್ತಿರೋಂತಹ ಎಲ್ಲರೂ ನನ್ನ ಕಡೆಯಿಂದ ಹೇಳುವಂತ ಒಂದು ಸಲಹೆ ಮತ್ತೆ ಸ್ನೇಹ ಆಗುತ್ತೆ, ಯಾಕಂತಂದ್ರೆ ನಾವು ಬಿಸಾಕೋದು ಅದು ನಮ್ಗೆ ಕೆಟ್ಟ ದುಷ್ಪರಿಣಾಮ ಆಗುತ್ತೆ, ನಾವು ಬಿಸಾಕ್ತೀವಿ ಮತ್ತೆ ಅದರಿಂದ ಯಾರು ತೊಂದ್ರೆ ಆಗುತ್ತೋ ನಮ್ಗೆ ಅಲ್ವಾ. ಹಾಗಾಗಿ ಅದನ್ನ ಆದಷ್ಟು ಅವಾಯ್ಡ್ ಮಾಡ್ಬೇಕು, ಮತ್ತೆ ಆತರ ಮಾಡೋರ್ಗೆ ನಮ್ ಕಡೆಯಿಂದ ಆದಷ್ಟು ಸಲಹೆ ಕೊಡ್ಬೇಕು ಅಂತ ನನ್ನ
0: ಮೇಡಮ್. ತಾವು ಮೊದಲ ಬಾರಿಗೆ ತಾವಿಬ್ಬರು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ತುಂಬಾ ಉತ್ತಮವಾದ ರೀತಿಯಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಯಾವ ರೀತಿ ಒಂದು ಗ್ರಾಮೀಣ ಪ್ರದೇಶ ಅಂತಂದ್ರೆ ಯಾವ ರೀತಿ ಇರುತ್ತೆ, ಮೂಲಭೂತ ಸೌಕರ್ಯಗಳ ಬಗ್ಗೆ ಆಗಿರ್ಬೋದು, ತ್ಯಾಜ್ಯ ನಿರ್ವಹಣೆ ಎಷ್ಟು ಮುಖ್ಯ, ಒಂದು ಪರಿಸರದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ, ಹಾಗೆ ಮಾನವನ ಆರೋಗ್ಯದ ಮೇಲೆ ಸಹ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ ತುಂಬಾ ಉತ್ತಮವಾದ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ತಮ್ಗೆ ನಮಗೆ ನಮ್ಮ ಒಂದು ರೇಡಿಯೋ ಕೇಂದ್ರದ ಪರವಾಗಿ ಹಾಗೂ ಎಲ್ಲಾ ಕೇಳುಗರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಮೇಡಮ್.
2: ಧನ್ಯವಾದ.

0: ಮಗನಿ ಇದು ನಮ್ಮ ಧ್ವನಿ, ನಮ್ಮ ಧ್ವನಿ ಇದು ನಮ್ಮ ಧ್ವನಿ, ನಮ್ಮ ಧ್ವನಿ.
1: ಮೆರಡ ನೆರವಿನ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುವವರಿಗೆಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ದಿನದ ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಪಾಕಶಾಲೆಯ 4ನೇ ಸಂಚಿಕೆಯಲ್ಲಿ ಶ್ರೀಮತಿ ಸುಭಾಷಿಣಿಯವರು ರಾಯಚೂರು ಗ್ರಾಮಾಂತರದಿಂದ ಆಗಲಿದ್ದಾರೆ. ಇವರು ನಮ್ಮ ಪ್ರೀತಿಯ ಕೇಳುವರಿಗೆಲ್ಲ ಬೇಸಿಗೆ ಸಂದರ್ಭದಲ್ಲಿ ರಾಗಿಯಿಂದ ತಯಾರಿಸುವ ಆರೋಗ್ಯಕರವಾದ ಅಡಿಗೆಯನ್ನ ಮನೆಯಲ್ಲೇ ಯಾವ ರೀತಿ ತಯಾರಿಸುವುದರ ಬಗ್ಗೆ ತಿಳಿಸಲು ಆಗಲಿದ್ದಾರೆ. ಇವರಿಗೆ ಮೊದಲಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ ಮೇಡಮ್.
1: ಮೇಡಮ್, ಇದು 4ನೇ ಬಾರಿ ನಮ್ಮ ರೇಡಿಯೋ ಕೇಂದ್ರಕ್ಕೆ ನೀವು ಆಗಲಿದ್ದೀರಲ್ವಾ ಮೇಡಮ್?
2: ಹೌದು,
1: ತುಂಬಾ ಸಂತೋಷ ಆಗ್ತಾ ಇದೆ.
2: ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್.
1: ಮೇಡಮ್, ಈ ಬೇಸಿಗೆ ಸಂದರ್ಭದಲ್ಲಿ ನೀವು ಹೇಳ್ದಾಗೆ ರಾಗಿ ದೋಸೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತಾ ಇದ್ದೀರಲ್ವಾ, ಅದನ್ನ ಯಾವ ರೀತಿ ತಯಾರಿಸೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಮೇಡಮ್.
2: ಓಕೆ ಮೇಡಮ್. ಮೇಡಮ್, ಇವಾಗ ಏನಾಗಿದೆ ಅಂದ್ರೆ ರಾಗಿ ಅಂದ್ರೆ ರಾಮಧಾನ್ಯ ಅಂತಾರೆ, ಅಂದ್ರೆ ಧಾನ್ಯಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿದ್ದು ರಾಗಿ.

0: ಇಚ್ಛೆ ಇದೆ, ಮಕ್ಕಳು ಮನೆಯಲ್ಲೇ ಇರ್ತಾರೆ, ಅವ್ರಿಗೆ ಆರೋಗ್ಯನೂ ಆಗ್ಬೇಕು ಮತ್ತೆ ಬಾಯಿಗೆ ರುಚಿನೂ ಸಿಗ್ಬೇಕು ಅನ್ನೋದೇ. ಆಮೇಲೆ ನಮ್ಮ ಹಳ್ಳಿ ಹೆಣ್ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ಹೊರಗಡೆ ಹೋಗ್ತಾರಕ್ ಆಗಲ್ಲ, ಅವ್ರಿಗೆ ಮನೆಯಲ್ಲೇ ಬೆಳಿಗ್ಗೆ 6 ಗಂಟೆ 5 ಗಂಟೆ ಶುರುವಾದ್ರೆ ರಾತ್ರಿ 11 ಗಂಟೆ ಅವ್ರಿಗೆ ಕೆಲಸ ಇರುತ್ತೆ, ಅವ್ರು ಹೊರಗೆ ಹೋಗಕ್ ಸಾಧ್ಯನೇ ಇಲ್ಲ, ಆಗದೇ ಇಲ್ಲ, ಹೋಗ್ಬೇಕಾದ್ರೂ ತುಂಬಾ ಕಷ್ಟ ಆಗುತ್ತೆ.
1: ಮತ್ತೆ ಕೆಲಸ
0: ಇದ್ದೇ ಇರುತ್ತೆ, ಹೆಣ್ಮಕ್ಳು ಅಂದ್ರೆ ನಿಮ್ಗೆ 12 ಗಂಟೆ ಕೆಲಸ ಇದ್ದೇ ಇರುತ್ತೆ. ಹಾಗಾಗಿ ಏನ್ ಮಾಡ್ಬೋದು ಅಂದ್ರೆ, ನಾನು ಹೇಳ್ತಿರೋದೇನು ಅಂದ್ರೆ, ಈಗ ಮನೆಯಲ್ಲೇ ಎಲ್ಲೂ ಹೊರಗಡೆ ಹೋಗೋದ್ ಬೇಡ, ಮನೆಯಲ್ಲೇ ಮಾಡೋ ಅಂತ ಕೆಲವೊಂದು ಆಹಾರ ಪದಾರ್ಥಗಳನ್ನ ಮಾಡ್ಬೋದು, ಅದು ಆರೋಗ್ಯನೂ ಹೌದು ಮತ್ತೆ ಈಜಿ ಸುಲಭವಾಗಿ ಮಾಡ್ಬೋದು. ಮೊದಲನೇದಾಗಿ ರಾಗಿ ದೋಸೆ. ದೋಸೆ ಅಂದ್ರೆ ಈಗ ಯಾರು ಇಷ್ಟ ಪಡೆದಂತ ಜನನೇ ಇಲ್ಲ.
1: ಹೌದು,
0: ವೆರೈಟಿ ವೆರೈಟಿ ರಾಗಿ ದೋಸೆಗಳು ಬಂದಿದೆ. ದೋಸೆ ಕ್ಯಾಂಪ್ ಅಂತ ಮಾಡ್ತಾರೆ. ನಿಮ್ಮ ಕೋಲಾರ ಜಿಲ್ಲೆನಲ್ಲಿ ಫೇಮಸ್ ಅಂದ್ರೆ ಮುಳಬಾಗಲ್ ದೋಸೆ.
1: ಹೌದು,
0: ತುಂಬಾ ಮುಳಬಾಗಲ್ ದೋಸೆ ಅಂತ ತುಂಬಾ ಇಷ್ಟ ಪಡ್ತಾರೆ ಜನ. ಅದೇ ರೀತಿ ನಾವೇನ್ ಮಾಡೋಣ ಅಂದ್ರೆ, ಇವತ್ತು ರಾಗಿ ದೋಸೆ ಮಾಡೋಣ ಅಂತ. ರಾಗಿ ಧಾನ್ಯ ಅಂದ್ರೆ ಎಲ್ಲಾ ರೈತರ ಮನೆಯಲ್ಲೂ ಮೂಟೆಗಟ್ಟಲೆ ರಾಗಿ ಇರುತ್ತೆ, ಯಾಕಂದ್ರೆ ಅವ್ರಿಗೆ ಅದು ಬೇಕಾದಂತ ಮೂಲ ಆಹಾರ ಧಾನ್ಯ ಅದು. ಹಾಗಾಗಿ ಅಂತ ರಾಗಿ ನಾವೇನ್ ಮಾಡ್ಬೇಕು ಅಂದ್ರೆ, ಅಕ್ಕಿ ದೋಸೆ ಮಾಡೋ ಬದಲು ರಾಗಿ ದೋಸೆ ಮಾಡೋಣ. ಗರಿಗರಿಯಾಗೂ ಇರುತ್ತೆ, ರುಚಿಯಾಗಿರುತ್ತೆ, ಆರೋಗ್ಯನೂ ಇರುತ್ತೆ. ಹಾಗಾಗಿ ಒಂದ್ ಕೆಲಸ ಮಾಡೋಣ, ರಾಗಿ ಇರುತ್ತಲ್ಲ, ನೀವು ಒಂದು 1/4 ಸೇರು ರಾಗಿ ತಗೊಂಡ್ರೆ ಆ ರಾಗಿ ತಗೊಂಡು 2-3 ಸತಿ ಚೆನ್ನಾಗಿ ತೊಳೆದು ಅದನ್ನ ನೈಟ್ ನೆನಿಡ್ಬೇಕು. ರಾಗಿ ಕಾಳ ರಾಗಿನೇ ಹಿಟ್ಟಲ್ಲ, ರಾಗಿನೇ ನೆನಿಡ್ಬೇಕು. ಅದ್ರ ಜೊತೆಗೆ ಬೇರೆ ಪೇಜ್ರಲ್ಲಿ ನೀವು ದೋಸೆಗೆ ಯಾವ
1: ತರಿಸ್ಬೇಕಾ ಮೇಡಮ್? ನೀರಲ್ಲಾಕಿ ನೆನೆಸ್ಬೇಕು,
0: ರಾಗಿ ನೆನೆಸ್ಕೋಬೇಕು, ನೆನಿಟ್ಬಿಡ್ಬೇಕು ಬೆಳಗ್ಗೆನೆ, ಸಾರಿ ಬೆಳಗ್ಗೆ ನೆನಿಟ್ಬಿಡ್ಬೇಕು. ನಾಳೆ ದೋಸೆ ಮಾಡ್ತೀವಿ, ಇವತ್ತು ಬೆಳಗ್ಗೆ ರಾಗಿ ನೆನೆಸ್ಬೇಕು. ರಾಗಿ ನೆನೆಸಿ ಜೊತೆಗೆ ನಾವು ಈ ಕಡೆ ಉದ್ದಿನ ಬೇಳೆ ಅಂದ್ರೆ 1 ಕಪ್ ರಾಗಿಗೆ 1/4 ಕಪ್ ಉದ್ದಿನ ಬೇಳೆ, ಅಂದ್ರೆ ನೀವು 4 ಕಪ್ ರಾಗಿ ತಗೋತೀರಾ ಅಂದ್ರೆ 1 ಕಪ್ ಉದ್ದಿನ ಬೇಳೆ, ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲ ತಗೋಬೇಕು. ಜೊತೆಗೆ ಸ್ವಲ್ಪ ಅವಲಕ್ಕಿ, ಸ್ವಲ್ಪ ಮೆಂತ್ಯ, ಇಷ್ಟನ್ನ ನೆನಿಡ್ಬೇಕು. ನೆನಿಟ್ ಏನ್ ಮಾಡ್ತೀರಾ ಅಂದ್ರೆ ಬೆಳಗ್ಗೆ ನೆನಿಡ್ತೀರಾ, ನೈಟ್ ರುಬ್ಬಬೇಕು. ರುಬ್ಬಿದ್ರೆ ಏನಾಗುತ್ತೆ ಅಂದ್ರೆ ತುಂಬಾ ರಾಗಿನೇ ರುಬ್ಬೇಕು, ಸ್ವಲ್ಪ ಲೇಟ್ ಆಗುತ್ತೆ ರುಬ್ಬಕ್ಕೆ. ರಾಗಿ ಸಪರೇಟ್ ಆಗಿ ರುಬ್ಬಿ, ಆಮೇಲೆ ಮೆಂತ್ಯ ಕಾಳು ಅವೆಲ್ಲ ಮೆಂತ್ಯ ಉದ್ದಿನ ಬೇಳೆ ಅವನ್ನೆಲ್ಲ ಒಂದ್ ಕಡೆ ಹಾಕೊಂಡು ಚೆನ್ನಾಗಿ ರುಬ್ಕೋಬೇಕು. ಎರಡನ್ನು ಕಲ್ಸಿ ಚೆನ್ನಾಗಿ ಕಲ್ಸಿ ಮುಚ್ಚಿಟ್ರೆ ಬೆಳಗ್ಗೆ ಹುದುಗ್ ಬರುತ್ತೆ, ಹುದುಗು ಅಂತ ಹೇಳ್ತಾರೆ, ಆತರ ಹುದುಗ್ ಬರುತ್ತೆ. ಬೆಳಗ್ಗೆ ರಾಗಿ ದೋಸೆ ಮಾಡಿ ನೋಡೋ, ನಿಜವಾಗ್ಲು ಹೆಂಗಿರುತ್ತೆ ಅಂದ್ರೆ ದೋಸೆ ಅದಕ್ಕೆ ಹಂಚಿಗೂ ಅಂಟಲ್ಲ, ಒಳ್ಳೆ ರುಚಿಕರವಾಗಿರುತ್ತೆ. ನೀವು ಇನ್ನೂ ರುಚಿಕರವಾಗಿ ಮಾಡ್ಬೇಕು ಅಂದ್ರೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ, ಆಮೇಲೆ ಕಾಯಿ ತುರಿನ ಅದ್ರ ಮೇಲೆ ಹಾಕಿ ಇದನ್ನ ಈರುಳ್ಳಿ ದೋಸೆ ತರ ಮಾಡ್ಕೋಬಹುದು, ತುಂಬಾ ಚೆನ್ನಾಗಿರುತ್ತೆ. ಇದು ಮಾಡ್ಕೊಳ್ಳಿ ಮೇಡಮ್, ತುಂಬಾ ಚೆನ್ನಾಗಿ ಬರುತ್ತೆ.
1: ನಮ್ಮ ಪ್ರೀತಿಯ ಕೇಳುಗರಿಗೆ ತುಂಬಾ ರುಚಿಕರವಾದಂತ ರಾಗಿ ದೋಸೆ ಬಗ್ಗೆ ತಿಳಿಸ್ಕೊಟ್ಟಿದೀರ ಮೇಡಮ್.
0: ಮತ್ತೆ
1: ಹಾಗೆ ಈ ಮಕ್ಕಳಿಗೆ ಈ ಬೇಸಿಗೆ ಸಂದರ್ಭದಲ್ಲಿ ರಾಗಿ ಸರಿ ಅಂತ ತಿನ್ನಿಸ್ತಾ ಇರ್ತಾರೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರೆ.
0: ಓಕೆ ಮೇಡಮ್, ಅದನ್ನು ಏನು ಅಂತಂದ್ರೆ ರಾಗಿನ ಸ್ವಲ್ಪ ನೆನಿಡ್ಬೇಕಾಗುತ್ತೆ, ಸೇಮ್ ನೆನಿಡ್ಬೇಕಾಗುತ್ತೆ. ಬೆಳಗ್ಗೆ ನೆನೆಯಿಟ್ಟು ಸಾಯಂಕಾಲ ಸ್ವಲ್ಪ ಕಾಟನ್ ಬಟ್ಟೆನಲ್ಲಿ ಕಟ್ಟಿಡ್ಬೇಕು, ರಾತ್ರಿ ಕಟ್ಟಿಡ್ಬೇಕು, ಬೆಳಗ್ಗೆ ತೆಗಿಬೇಕು. ಅದೇನಾಗುತ್ತೆ ಅಂದ್ರೆ ಮೊಳಕೆ ಒಡೆಯದ್ ಮಾತ್ರ ಕಾಣುತ್ತೆ, ಮೊಳಕೆ ಒಡೆದಿರಲ್ಲ, ಸ್ವಲ್ಪ ಕಣ್ಣು ಮಾತ್ರ ಕಾಣ್ತಾ ಇರುತ್ತೆ, ಮೊಳಕೆ ಒಡೆಯುತ್ತೆ ಅನ್ನಂಗಿರುತ್ತೆ. ಅದನ್ನ ತಗೊಂಡು ನೆರಳಲ್ಲಿ ಒಣಗಿಸ್ಕೋಬೇಕು, ಅಂದ್ರೆ ನೆರಳೆ ಬಿಸಿಲಿಗೆ ಯಾವ್ದೇ ರೀತಿ ಬಿಸಿಲಿಗೆ ಹೋಗ್ಬಾರ್ದು, ಆ ಮೊಳಕೆ ಏನಾಗುತ್ತೆ ಅಂದ್ರೆ ಸುಟ್ಟೋಗುತ್ತೆ. ಹಾಗಾಗಿ ನೆರಳಲ್ಲೇ ಒಣಗಿಸ್ಕೋಬೇಕು, ನೆರಳಲ್ಲೇ ಒಣಗಿಸ್ಕೊಂಡು ಅದನ್ನ ಪೂರ್ತಿ
1: ತ್ಯಾವ ಇಲ್ದಿರಾ ಮಾಡ್ಕೋಬೇಕು.
0: ಹಾ, ತ್ಯಾವ ಇಲ್ದಾಗೆಲ್ಲ ಒಣಕೋಬೇಕು, ಒಣಗ್ಬೇಕು ಚೆನ್ನಾಗಿ.
1: ಹೌದಾ?
0: ಅದು ಒಣಗಿಸ್ಕೊಂಡು ಇಟ್ಕೊಂಡು ಸ್ವಲ್ಪ ಅದನ್ನ ಇದನ್ ಮಾಡ್ಕೋಬೇಕು, ಫ್ರೈ ಮಾಡ್ಕೋಬೇಕು, ಯಾಕಂದ್ರೆ ಅಲ್ಲಿ ತೇವ ಅಂಶ ಇದ್ರೆ ತುಂಬಾ ದಿನ ನಾವು ಆ ಹಿಟ್ಟನ್ನ ಸ್ಟೋರ್ ಮಾಡಕ್ ಆಗಲ್ಲ. ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಊರ್ಬೆಚ್ಚಿಗೆ ಅಂತ ಹೇಳ್ತೀವಲ್ಲ ಆತರ ಫ್ರೈ ಮಾಡ್ಕೊಂಡು ಎತ್ತಿಟ್ಕೋಬೇಕು. ಅದ್ರ ಜೊತೆಗೆ ನಮ್ಮ ಮಕ್ಕಳಿಗೆ ಪೌಷ್ಟಿಕವಾದ ಆಹಾರ ಏನು ಅಂದ್ರೆ ಸ್ವಲ್ಪ ಜೀರಿಗೆ, ಅಂದ್ರೆ ಮಕ್ಕಳು ಡೈಜೆಷನ್ ಆಗಕ್ಕೆ ಜೀರಿಗೆ ಬರುತ್ತೆ. ಮತ್ತೆ ಕಡಲೆ ಬೀಜ ನೋಡಿ, ಕಡಲೆ ಬೀಜಕ್ಕೆ ಎಷ್ಟೊಂದು ಮಹತ್ವ ಕೊಟ್ಟಿದ್ದಾರೆ ನಮ್ಮ ಇಂಡಿಯಾ ಭಾರತದಲ್ಲಿ ಅಂದ್ರೆ, ಉತ್ತರ ಪ್ರದೇಶದಲ್ಲಿ ಕೆಲವೊಂದು ಮಕ್ಕಳಿಗೆ ಅಂದ್ರೆ ಸ್ಕೂಲ್ ಮಕ್ಕಳಿಗೆ ದಿನ ಒಂದಿಡಿ ಹಸಿ ಕಡಲೆ ಬೀಜ ಕೊಡ್ತಾ ಇದಾರೆ ತಿನ್ನಕ್ಕೆ, ಅಂದ್ರೆ ಅಷ್ಟು ಆರೋಗ್ಯವಾಗಿರುತ್ತೆ ಅಂತ,
1: ಪುಷ್ಟಿ ಇರುತ್ತೆ.
0: ಹಾ, ಅದು ಬಾದಾಮಿ ಏನಿರುತ್ತೆ ನಾವು ಬಾದಾಮಿ ತಿಂತೀವಲ್ಲ, ಸೇಮ್ ಅದರದ್ದು ಕ್ವಾಲಿಟಿ ಇರುತ್ತೆ ಅದರಲ್ಲಿ. ಹಾಗಾಗಿ ಅದನ್ನ ಒಂದು ಒಂದ್ ಹಿಡಿ ಇದನ್ನ ಬಾದಾಮಿ ಅಲ್ಲ ಗೋಡಂಬಿ, ಬಾದಾಮಿ, ಜೀರಿಗೆ, ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಗೋಧಿ ತಗೋಬೇಕು, ತುಂಬಾ ಜಾಸ್ತಿ ಆಗಲ್ಲ ಗೋಧಿ, ಸ್ವಲ್ಪ ಗೋಧಿ ತಗೋಬೇಕು. ತಗೊಂಡು ಅದನ್ನ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಅಕ್ಕಿನೂ ಹಾಕೋಬೇಕು, ಅಕ್ಕಿನೂ ಫ್ರೈ ಮಾಡ್ಕೋಬೇಕು. ಅಂದ್ರೆ ನೆನ್ಸೋದೇನು ಬೇಡ, ಗೋಧಿ ಅಕ್ಕಿ ನೆನ್ಸೋದೇನು ಬೇಡ, ಹಾಗೆ ಫ್ರೈ ಮಾಡ್ಬೇಕು. ಅದ್ರ ಜೊತೆಗೆ ಏಲಕ್ಕಿ, ಏಲಕ್ಕಿನೂ ಫ್ರೈ ಮಾಡೋದ್ ಬೇಡ ಹಾಕೋಬೇಕು. ಇವಿಷ್ಟನ್ನು ಸೇರಿಸ್ಕೊಂಡು ಜೊತೆಗೆ ಇನ್ನೂ ಚೆನ್ನಾಗಿ ನಮ್ಗೆ ಆರೋಗ್ಯ ಬೇಕು, ಇನ್ನೂ ಚೆನ್ನಾಗಿ ಟೇಸ್ಟ್ ಬರಬೇಕು ಅಂದ್ರೆ ಹೆಸರು ಬೇಳೆ ಅಥವಾ ಹೆಸರು ಕಾಳು, ಹೆಸರು ಕಾಳು ಇದ್ರೂ ತುಂಬಾ ಚೆನ್ನಾಗಿರುತ್ತೆ. ಹೆಸರು ಕಾಳನ್ನ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು

0: ಹೆಸರು ಕಾಳ ಘಮ್ಮನಂಗೆ ಬರುತ್ತೆ ಸ್ಮೆಲ್, ಅದು ತುಂಬಾ ಚೆನ್ನಾಗಿ ಬರುತ್ತೆ. ಅದನ್ನ ಫ್ರೈ ಮಾಡ್ಕೊಂಡು ಅದನ್ನ ಹಿಟ್ಟಿನ ಜೊತೆಗೆ ಹಾಕೊಂಡು, ರಾಗಿ ಜೊತೆಗೆ ಹಾಕೊಂಡು ಒಂದ್ಸತೆ ನೀವು ಮಿಲ್ ಮಾಡ್ಕೊಂಡು ಇಟ್ಕೊಂಡ್ರೆ ಬೆಳಗ್ಗೆ ಏನಾಗುತ್ತೆ ಅಂದ್ರೆ, ಮಕ್ಕಳು ಸ್ಕೂಲ್ಗೆ ಟೀ ಕಾಫಿ ಕುಡಿಯಕ್ ಆಗಲ್ಲ ಅಂದಾಗ ಸ್ವಲ್ಪ ನೀರ್ನ ಕಾಯಿಸ್ಬಿಟ್ಟು ಚೆನ್ನಾಗಿ ನೀರ್ ಕುದಿತಾ ಇರಬೇಕಾದ್ರೆ ಈ ಹಿಟ್ಟು ತಗೊಂಡು ಒಂದು ಲೋಟದಲ್ಲಿ ಹಾಕೊಂಡು ಸ್ವಲ್ಪ ನೀರ್ ಹಾಕೋಬೇಕು. ಡೈರೆಕ್ಟ್ ನಾವು ಹಿಟ್ಟು ಹಾಕಿದ್ರೆ ಗಟ್ಟಿ ಆಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡುದು, ಕಲಸ್ಕೊಂಡು ಒಂದನ್ನ ಅದನ್ನ ಅದಕ್ಕೆ ಹಾಕೋಬೇಕು ಹಿಟ್ಟಿಗೆ, ಸ್ವಲ್ಪ ಕುದಿಸ್ಕೋಬೇಕು. ಕುದಿಸ್ಕೊಂಡ್ರೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಅವಾಗ ಏನ್ ಮಾಡ್ತಾರೆ ನೀವು ಅಂದ್ರೆ, ಸ್ವಲ್ಪ ಬೆಲ್ಲನ ಹಾಕೊಂಡು ಚೆನ್ನಾಗಿ ಅದನ್ನ ಸರಿ ತರ ಮಾಡ್ಕೊಂಡು ಪೇಸ್ಟ್ ತರ ಆಗುತ್ತೆ ಅದು. ಆಮೇಲೆ ತಗದ್ಮೇಲೆ ಸ್ವಲ್ಪ ತುಪ್ಪ ಹಾಕೊಳ್ಳಿ ಅದಕ್ಕೆ. ಮಕ್ಳಿಗೆ ಅಂದ್ರೆ ತುಪ್ಪ ಮೊದ್ಲಿಂದಲೂ ತುಪ್ಪ ಕೊಡ್ತಾ, ಒಂದ್ ಸ್ಪೂನ್ ತುಪ್ಪ ಹಾಕಿ ಆಮೇಲೆ ಅದಕ್ಕೆ ಏನಕ್ಕೆ ತುಪ್ಪ ಹಾಕ್ತೀವಿ ಅಂದ್ರೆ, ತುಪ್ಪ ಯೂಸ್ ಮಾಡೋದ್ರಿಂದ ಮಕ್ಳಿಗೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ಜ್ಞಾಪಕ ಶಕ್ತಿ ಇರುತ್ತೆ, ಆಮೇಲೆ ಎನರ್ಜಿ ಆಗಿರ್ತಾರೆ ಮಕ್ಳು, ಬೇಗ ಹಸಿವಾಗಲ್ಲ, ಮಕ್ಳು ಆಟ ಆಡಿದ್ರು ಸುಸ್ತಾಗಲ್ಲ, ಆತರ ಇರುತ್ತೆ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಸರಿ ತರ ಮಾಡ್ಕೊಂಡು ಪೇಸ್ಟ್ ತರ ಮಾಡ್ಕೊಂಡು ಮಕ್ಳಿಗೆ ತಿನ್ನಿಸ್ಕೊಂಡ್ರೆ ನಿಜವಾಗ್ಲು ಮೇಡಮ್ ತಾಯಿ ಹಾಲ್ಗೆನೆ ಹೆಚ್ಚಾಗಿನ ಪೋಷಕಾಂಶ ಕೊಡುತ್ತೆ ಅಂತ ಒಂದು ಇದರಿಂದ ಪ್ರೂವ್ ಆಗಿದೆ. ಈಗ ನಮ್ಮನೆ ಪಕ್ಕದಲ್ಲಿ ಒಬ್ಬ ಲೇಡಿ ಹೆರಿಗೆ ಆಯ್ತು, ಅವ್ರಿಗೆ ಹಾಲೇ ಇರ್ಲಿಲ್ಲ, ಬರೀ ರಾಗಿ ಸರಿ, ಹುಟ್ಟಿದ ಮಗುಗೆ ರಾಗಿ ಸರಿಯಿಂದ ಶುರು ಮಾಡಿದ್ದ ಅಮ್ಮ, ಬೇರೆ ಎಲ್ಲೋ ಹಾಲು ಹಾಕ್ಲಿಲ್ಲ, ಹಾಲು ಸಿಗ್ಲಿಲ್ಲ. ನಮ್ಮ ರಾಯಚೂರು ಕಡೆ ಸ್ವಲ್ಪ ಹಾಲಿಂದ ತುಂಬಾ ತೊಂದ್ರೆ, ಅವಾಗೇನಾಗುತ್ತೆ ತರಕ್ ಹೋಗ್ಬೇಕು ಎಲ್ಲ ಕಷ್ಟ ಅಂತ ಹೇಳ್ಬಿಟ್ಟು ಅಯ್ಯಮ್ಮ ಇದೇ ರಾಗಿನ ಹಿಟ್ಟನ ಮಾಡಿ ಸರಿ ಮಾಡಿ ತಿನ್ನಿಸ್ಕೊಂಬಂದ್ರೆ ಆ ಮಗು ಎಷ್ಟು ಚೆನ್ನಾಗಿದೆ ಗೊತ್ತಾ, ರ್ಯಾಂಕ್ ಸ್ಟೂಡೆಂಟ್ ಚೆನ್ನಾಗಿದ್ದಾಳೆ. ಆತರ ಪ್ರೂವ್ ಆಗಿದೆ ನಮ್ ಕಣ್ಣಲ್ಲೇ ಕಂಡಿದ್ದು. ಆತರ ನಿಮ್ ಮಕ್ಳಿಗು ನೀವು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಳು.
1: ದೊಡ್ಡ ಮಕ್ಳಿಗೂ ಪಾನೀಯ ತರ ಕೊಡ್ಬೋದು,
0: ಪಾನೀಯ ತರ ಕೊಡ್ಬೋದು. ಪಾನೀಯ ಅಂದ್ರೆ ನೀವ್ ಯಾರ ಗೆಸ್ಟ್ ಬಂದ್ರೆ ಅಂದ್ರೆ ಸಡನ್ ಆಗಿ ಏನ್ ಮಾಡ್ಬೇಕು ಅಂದ್ರೆ, ಗೆಸ್ಟ್ ಬಂದಾಗ ಒಂದು ನೀರಿಗೆ ಬೆಲ್ಲ ಕಲಸ್ಬಿಟ್ಟು ಚೆನ್ನಾಗಿ ಕಲಸಿ ಬೆಲ್ಲ ಕರಗ್ಬೇಕು ಫುಲ್. ಸಕ್ಕರೆ ಮಾತ್ರ ಯೂಸ್ ಮಾಡ್ಬೇಡಿ, ಸಕ್ಕರೆ ಈಗಿನ ಕಾಲದಲ್ಲಿ ಎಲ್ಲ ಕಡಿಮೆ ಯೂಸ್ ಮಾಡ್ತಾ ಇದಾರೆ. ಅವಾಗ ಚೆನ್ನಾಗಿ ಸೋಸಿ ಒಂದ್ ಕಡೆ, ಬೆಲ್ಲದಲ್ಲಿರ್ತಕ್ಕಂತ ಏನೇ ಕಸರ ಇದ್ರೂ ಅದು ಹೊರಟೋಗುತ್ತೆ. ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕಿ ಆಮೇಲೆ ಇದೊಂದು ಸ್ಪೂನ್ ಪೌಡರ್ ಹಾಕಿ ಚೆನ್ನಾಗಿ ಕಲಸಿ, ಎಲ್ಲ ಹುರಿದ್ರದ್ರಿಂದ ಹಸಿ ವಾಸನೆ ಏನು ಇರಲ್ಲ. ನಾವೆಲ್ಲ ಸ್ವಲ್ಪ ಹುರ್ಕೊಂಡಿರ್ತೀವಲ್ಲ, ಹಸಿ ವಾಸನೆ ಇರಲ್ಲ. ಆ ಕುಡಿದ್ರೆ ಮೇಡಮ್ ನಿಜವಾಗ್ಲೂ ಒಂದು ಒನ್ ಅವರ್ ನೀವ್ ಏನು ಬೇಡ, ಅಷ್ಟು ಶಾಂತವಾಗಿರುತ್ತೆ. ಗ್ಯಾಸ್ಟ್ರಿಕ್ ಇರೋರು ಪ್ರತಿಯೊಬ್ಬರಿಗೂ ಅದು ತುಂಬಾ ಒಳ್ಳೆ ಯೂಸ್ ಆಗುತ್ತೆ.
1: ನೀವ್ ಹೇಳ್ದಾಗೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ,
0: ಆರೋಗ್ಯ ನಮ್ಮ ಕೈಯಲ್ಲಿಲ್ಲ, ನಮ್ಮ ರಾಗಿ ಕೈಯಲ್ಲಿ,
1: ನಮ್ಮ ಆರೋಗ್ಯ ರಾಗಿ
0: ಕೈಯಲ್ಲಿ. ನಾವ್ ಅದನ್ನ ಎಷ್ಟು ಬಳಸ್ಕೋತೀವಿ ಅಷ್ಟು ನಮ್ಮ ಆರೋಗ್ಯ ಸುಧಾರಿಸುತ್ತೆ.
1: ಓಕೆ ಮೇಡಮ್, ತುಂಬಾ ಸಂತೋಷ ಆಗ್ತಾ ಇದೆ. ಮತ್ತೆ ಇನ್ನೊಂದು ತಿಳಿಸಿದ್ರಲ್ಲ, ರಾಗಿಯಿಂದ ತಯಾರಿಸುವ ಉರಿ ಹಿಟ್ಟು ಅಂತ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊ.
0: ಈಗ ಕೆಲವೊಂದು ಪಂಗಡಗಳು ಅಂದ್ರೆ ಕೆಲವೊಂದು ಮನೆಗಳಲ್ಲಿ ನೀವು ಹಳೆ ಕಾಲದಲ್ಲಿ ನೋಡಿರ್ಬೋದು, ಕೆಲವೊಂದು ಮನೆಗಳಲ್ಲಿ ಉಪವಾಸ ಮಾಡ್ತಾ ಇದ್ರು.
1: ಹೌದು,
0: ಉಪವಾಸ ಮಾಡ್ತಾರೆ ಎಲ್ಲ ಅಂದ್ರೆ ಎಸ್ಪೆಷಲಿ ಇದ್ದದ್ದು ಬ್ರಾಹ್ಮಿನ್ಸ್. ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ನಾನು ಯಾವ್ದೇ ಜಾತಿ ಬಗ್ಗೆ ಹೇಳ್ತಾ ಇಲ್ಲ, ಆ ಪಂಗಡದಲ್ಲಿ ಆ ಕೈದ್ರಲ್ಲಿ ಏನಾಗ್ತಿತ್ತು ಅಂದ್ರೆ, ಜಾಸ್ತಿ ಉಪವಾಸ ಮಾಡ್ತಾ ಇದ್ರಲ್ಲ, ಆ ಉಪವಾಸ ಮಾಡಿದಾಗ ದೇಹ ಸುಸ್ತಾಗಬಾರದು ಅಂತೇಳಿ. ಆಮೇಲೆ ಉಪವಾಸ ಕೆಲವೊಬ್ರು ತಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಏನಾಗಿದೆ ಅಂದ್ರೆ, ಉಪವಾಸ ಮಾಡಿದಾಗ ಯಾವುದೇ ಬೇಯಿಸಿದ ಆಹಾರ ತಿನ್ನಲ್ಲ, ಇಲ್ಲ ಹಣ್ಣು ತಿನ್ಬೇಕು, ಇಲ್ಲ ಎಳ್ನೀರ್ ಕುಡಿಬೇಕು,
1: ಖಾರ ಏನು ತಿನ್ಬೇಕು,
0: ಯಾವ್ದೇ ಬೇಯಿಸಿದ ಪದಾರ್ಥ ತಿನ್ನೋಂಗಿಲ್ಲ. ಅವಾಗ ಏನಾಗ್ತಿತ್ತು ಅಂದ್ರೆ, ಈ ತರ ಮಾಡೋದ್ರಿಂದ ತುಂಬಾ ಸುಸ್ತಾಗುತ್ತೆ ಅನ್ನೋದಕ್ಕಾಯ್ತು. ಅವಾಗ ನಮ್ಮ ಹಿರಿಯರು ಏನ್ ಮಾಡ್ತಾ ಇದ್ರು ಅಂದ್ರೆ, ರಾಗಿನ ತಗೊಂಡು ಬೆಳಗ್ಗೆ ನೆನಿಟ್ಬಿಡೋದು, ನೈಟ್ ಮತ್ತೆ ಕಾಟನ್ ಬಟ್ಟೆಯಲ್ಲಿ ಕಟ್ಟಿಡೋದು, ಕಟ್ಟಿಟ್ಬಿಟ್ಟು ಬೆಳಗ್ಗೆ ಸ್ವಲ್ಪ ಒಣಕದು, ಒಣಕಂದ್ರೆ ಫುಲ್ ಒಣಕ್ಬೇಕು, ಒಣಗಿಸ್ಬೇಕು, ನೆರಳಲ್ಲೇ ಒಣಗಿಸ್ಬೇಕು, ಬಿಸಿಲು ತಾಗಿಸ್ಬಾರ್ದು. ಅದಾದ್ಮೇಲೆ ಅದನ್ನ ತಗೊಂಡು ಏನ್ ಮಾಡ್ತಾ ಇದ್ರು ಅಂದ್ರೆ, ಆಮೇಲೆ ಈ ಮಣ್ಣಿನ ಪಾತ್ರೆ ಯಾವತ್ತು ತಿಳ್ಕೊಳ್ಳಿ, ರಾಗಿ ಹುಟ್ಟು ಉಪಯೋಗಿಸೋ ಮುಂದೆ ಕಬ್ಬಿಣದ ಪಾತ್ರೆಗಳು ಉಪಯೋಗಿಸ್ಬೇಡಿ. ಕಬ್ಬಿಣ ಪಾತ್ರೆನಲ್ಲಿ ಅಷ್ಟು ನೀಟಾಗಿ ಬರಲ್ಲ, ಇದು ಬರುತ್ತೆ, ಮಣ್ಣಿನ ಪಾತ್ರೆನೇ ಸಿಗುತ್ತೆ, ಬಾಂಡ್ಲಿ ಟೈಪ್ ಸಿಗುತ್ತೆ, ಬಾಂಡ್ಲಿನೇ ಸಿಗುತ್ತೆ, ನೋಡಕ್ ಬಾಂಡ್ಲಿ ಇದ್ದಂಗೆ ಇರುತ್ತೆ ಅಷ್ಟೇ. ಅದನ್ನ ಸ್ವಲ್ಪ ಒಲೆ ಮೇಲೆ ಬಿಸಿ ಮಾಡಿ ಸ್ವಲ್ಪ ಒಂದೊಂದು ಸ್ಪೂನ್ ಅಷ್ಟು ಹಾಕ್ಬಿಟ್ಟು ಬಟ್ಟೆ ತಗೊಂಡು, ಒಂದು ಕಾಟನ್ ಬಟ್ಟೆ ತಗೊಂಡು ಸಡನ್ ಆಗಿ ಅದ್ರ ಮೇಲೆ ಇಡಬೇಕು. ಅಂದ್ರೆ ನಾವು ರಾಗಿ ಮೇಲಿಟ್ರೆ ಅದು ಕೆಳಗಡೆ ಅರಳುತ್ತೆ, ಪಾಪ್ಕಾರ್ನ್ ಬರುತ್ತಲ್ಲ ಪುರಿ ತರ ಅರಳುತ್ತೆ. ಅವಾಗ ನಿಧಾನಕ್ಕೆ ಅದನ್ನ ಎಲ್ಲ ಅರಳಿದ್ಮೇಲೆ ತೆಗೆದು ಹೊರಗಿಟ್ಕೊಂಡು ಎಲ್ಲ ತರ ಆತರ ಹರಳು ಮಾಡ್ಕೊಂಡ್ಬಿಡ್ಬೇಕು, ಎಲ್ಲಾ ರಾಗಿನ ಹರಳು ಮಾಡ್ಕೊಂಡು ಮತ್ತೆ ಅದನ್ನ ಮಿಕ್ಸಿಗೆ ಹಾಕೋಬೇಕು. ಮಿಕ್ಸಿಗೆ ಅಥವಾ ನೀವು ಮಿಷಿನ್ಗೆ ಕೊಡ್ತೀರ, ಅದು ಬಿಟ್ಟಿದ್ದು ಪೌಡರ್ ಮಾಡ್ಕೊಂಡು ಪೌಡರ್ ಮಾಡ್ಕೊಳ್ಳಿ. ಪೌಡರ್ ಮಾಡ್ಕೊಂಡು ಅದು ಏನಾಗುತ್ತೆ ಅಂದ್ರೆ, ನೀವು ರಾಗಿ ಹಿಟ್ಟು ಅಂತ ನೀವು ಗೆಸ್ ಮಾಡಕ್ಕೆ ಆಗಲ್ಲ, ಯಾಕಂದ್ರೆ ಅರಳಲ್ಲಿ ಬಿಳಿ ಬಿಳಿಯಾಗ ಬಂದಿರುತ್ತಲ್ಲ, ಬೆಳ್ಳಗಿರುತ್ತೆ ಪೌಡರ್,
1: ವೈಟ್ ಆಗಿರುತ್ತೆ,
0: ತುಂಬಾ ಬೆಳ್ಳಗಿರುತ್ತೆ ಪೌಡರ್. ಆ ಪೌಡರ್ ಏನ್ ಮಾಡ್ತಾರೆ, ಒಂದ್ ಕಡೆ ಸ್ಟಾಕ್ ಮಾಡಿ ಇಟ್ಕೊಂಡು ನಾವು ಉಂಡೆ ಮಾಡ್ಬೇಕು. ಅಂದ್ರೆ ಈಗ ಇದ್ರಲ್ಲಿ ಅಂಗನವಾಡಿನಲ್ಲಿ ಉಂಡೆ ಕಟ್ಕೊಡ್ತಾರೆ, ಅದೇ ರೀತಿ ನೀವು ಬೆಲ್ಲನ ಕರಗಿಸ್ಬಿಟ್ಟು ಚೆನ್ನಾಗಿ ನೀರಲ್ಲಿ ಬೆಲ್ಲ ಕರಗಿಸಿ ಸ್ವಲ್ಪ ಬಿಸಿ ಮಾಡಿ ಈ ಹಿಟ್ಟಿಗೆ ಹಾಕೊಂಡು ಅದಕ್ಕೆ ಉಂಡೆ ಮಾಡಿ ಕೊಟ್ರೆ ನಿಜವಾಗ್ಲು ಆರೋಗ್ಯಕ್ಕೆ ಅದು ಏಜ್ ವಯಸ್ಸಾದವರಿಗಂತೂ
1: ಬೆಲ್ಲ ಯೂಸ್ ಮಾಡೋಣ.
0: ಬೆಲ್ಲದ ನೀರಲ್ಲೇ ಹಾಕಿ,
2: ಬೆಲ್ಲದ ನೀರಲ್ಲಿ
0: ಬೆಲ್ಲ ಚೆನ್ನಾಗಿ ಕುದಿಸಿ ಹಿಟ್ಟೊಳಗೆ ಹಾಕಿ ಉಂಡೆ ಕಟ್ಬೇಕು.
1: ಗಂಜಿ ತರ ಮಾಡಿನೂ ಕುಡಿಬೋದಲ್ಲ ಮೇಡಮ್?
0: ಗಂಜಿನು ಕುಡಿಬಹುದು, ಆದ್ರೆ ಗಂಜಿ ಅಂದ್ರೆ ಯಾವಾಗ್ಲೂ ಮಾಡಕ್ ಆಗಲ್ವಲ್ಲ. ಈ ಉಂಡೆ ಮಾಡಿಟ್ರೆ ಒಂದೊಂದು ಉಂಡೆ ಕೊಟ್ರು ಮಕ್ಳು ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಳು. ಯಾಕಂದ್ರೆ ವೈಟ್ ಇರುತ್ತೆ ಉಂಡೆ, ಬೆಲ್ಲ ಇರುತ್ತೆ, ಅದನ್ನ ಇಷ್ಟೇನೆ, ಅದ್ರಲ್ಲಿ ಏನು ಇಲ್ಲ. ಆರೋಗ್ಯಕ್ಕೆ ಮಾತ್ರ ತುಂಬಾ ಒಳ್ಳೇದು, ಯಾವ್ದೇ ನಿಶಕ್ತಿ ಬರಲ್ಲ. ವಯಸ್ಸಾದವ್ರಿಗೆ ಸ್ವಲ್ಪ ಸುಸ್ತು ಬೇಗ ಆಗುತ್ತೆ ಅಂತಾರಲ್ಲ, ನಡೆದಾಡ್ದಾಗಲ್ಲ, ಕುತ್ಕೊಳ್ಳೋಕೆ.
1: ಬೇಸಿಗೆ ಸಂದರ್ಭದಲ್ಲಂತೂ ನಿಜವಾಗ್ಲೂ ತುಂಬಾ ದಾಹ ಜಾಸ್ತಿ ಆಗ್ತಾ ಇದೆ ಮೇಡಮ್.
0: ಅದೇ ಪಾನೀಯ ಮಾಡ್ಕೋಬಹುದು,
1: ಅದೇ ಆ ತರ ಮಾಡ್ಕೊಂಡು.
0: ಇನ್ನೊಂದು ಮೇಡಮ್, ನೀವು ಪಾನೀಯ ಮಾಡ್ಕೋಬೇಕಾದ್ರೆ ಪಾನೀಯ ಮಾಡ್ತೀರಾ? ಒಪ್ಕೋತೀನಿ. ಪಾನೀಯ ಮಾಡೋ ಮುಂದೆ ಏಲಕ್ಕಿ ಹಾಕಿದ್ಕಿನ ಹೆಚ್ಚಾಗಿ ನಿಮಗೆ ಇದು ಬರುತ್ತೆ ನೋಡಿ, ಪುದೀನ ಸೊಪ್ಪು ಬರುತ್ತೆ.
1: ಹೌದು,
0: ಪುದೀನ ಸೊಪ್ಪನ ಸ್ವಲ್ಪ ತೊಳೆದು ಬಿಟ್ಟು ಚೆನ್ನಾಗಿ ತೊಳಿರಿ, ಅದ ಪಾನೀಯಕ್ಕೆ ಹಾಕಿ, ಒಂದ್ ಎರಡ್ ನಿಮಿಷ ಬಿಡಿ,
1: ಅದ್ರಲ್ಲಿ ಹಾಕಿ,
0: ಅದ್ರಲ್ಲಿ ಹಾಕೊಳ್ಳಿ. ಇನ್ನೊಂದು ಬರುತ್ತೆ, ನಿಮಗೆ ಗೊತ್ತಿದೆಯಲ್ಲ, ನಮ್ ಕಡೆ ನಾವು ರಾಯಚೂರು ಕಡೆ ಎಲ್ಲ ಕಾಮಕಸ್ತೂರಿ ಅಂತ ಹೇಳ್ತೀವಿ ಅದಕ್ಕೆ. ಅದು ಒಂಥರ ಸ್ಮೆಲ್ ಇರುತ್ತೆ, ಆರೋಗ್ಯಕ್ಕೆ ಮಾತ್ರ ತುಂಬಾ ಒಳ್ಳೇದು ಮೇಡಮ್. ಅದು ಅದು ಗ್ರೀನ್ ಆಗಿರುತ್ತೆ, ಮನೆ ಮುಂದೆ ಬೆಳೀತದೆ ಅದು. ಅದನ್ನ ಆ ಎಲೆನು ಹಾಕೊಂಡ್ರೆ ತುಂಬಾ ತುಂಬಾ ಒಂಥರ ಸುವಾಸನೆ ಇರುತ್ತೆ, ಮತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು.
1: ತಗೊಳ್ಳಕ್ಕೂ ತುಂಬಾ
0: ಇಷ್ಟಪಡ್ತಾರೆ ತುಂಬಾ. ಅಲ್ಲ, ಅದೊಂಥರ ಸ್ಮೆಲ್ ಕುಡಿತಾ ಇದ್ರೆ ಒಂಥರ ಘಮ ಇರುತ್ತೆ ಬಾಯಿ ಒಳಗಡೆ, ಅಷ್ಟು ಚೆನ್ನಾಗಿ ಬರುತ್ತೆ. ಅದನ್ನು ಹಾಕೋಬಹುದು, ತುಂಬಾ ಚೆನ್ನಾಗಿರುತ್ತೆ, ಮಾಡಿ ನೋಡಿ.
1: ಪ್ರೀತಿ ಕೇಳಿದರೆ, ಇದುವರೆಗೆ ಕೇಳಿದರಲ್ಲವೇ ರಾಗಿ ದೋಸೆ ಮಾಡುವುದು ಯಾವ ರೀತಿ ಅಂತ, ಮತ್ತೆ ಮಕ್ಕಳಿಗೆ ಬೇಸಿಗೆ ಸಂದರ್ಭದಲ್ಲಿ ರಾಗಿ ಸರಿ ಮಾಡುವುದರ ಬಗ್ಗೆ, ಹಾಗೂ ರಾಗಿಯಿಂದ ತಯಾರಿಸುವ ಹುರಿ ಹಿಟ್ಟು ಬಗ್ಗೆ ತುಂಬಾ ಅರ್ಥಪೂರ್ಣವಾಗಿ ನಮ್ಮ ಪ್ರೀತಿ ಕೇಳುಗರು ತಿಳಿಸಿಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸೋಣವೇ. ಧನ್ಯವಾದಗಳು ಮೇಡಮ್.
0: ಧನ್ಯವಾದಗಳು ಮೇಡಮ್, ನನ್ನನ್ನು ಇಲ್ಲಿ ಕರೆಸಿ ಈ ತರ ಮಾತಾಡಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ನಿಮಗೂ ನಿಮ್ಮ ರೇಡಿಯೋ ಸ್ಟೇಷನ್ಗೂ ತುಂಬಾ ಧನ್ಯವಾದ.
1: ತುಂಬಾ ಸಂತೋಷ ಮೇಡಮ್, ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.

ಆತ್ಮೀಯ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ಈ ದಿನದ ಕಾರ್ಯಕ್ರಮದಲ್ಲಿ ನಾವು ಕರ್ನಾಟಕವನ್ನು ಆಳಿದ ರಾಜಮನೆತನಗಳಲ್ಲಿ ಒಂದಾದ ಮೌರ್ಯರ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ. ಮೌರ್ಯರು ಮೊದಲ ಬಾರಿಗೆ ಭಾರತದಲ್ಲಿ ರಾಜಕೀಯ ಏಕತೆ ಸ್ಥಾಪಿಸಿ ಸಾಮ್ರಾಜ್ಯ ಕಟ್ಟಿ ಆಳಿದ ರಾಜವಂಶವಾಗಿದೆ. ಆದರೆ ಕರ್ನಾಟಕದ ಇತಿಹಾಸ ನಿರ್ದಿಷ್ಟವಾಗಿ ಆರಂಭವಾಗುವುದು ಮೌರ್ಯರ ಆಳ್ವಿಕೆಯೊಂದಿಗೆ ಎಂಬುದು ನಮಗೆ ಸಿಕ್ಕಿರುವ ಕರ್ನಾಟಕದ ಹಲವು ಶಾಸನಗಳಿಂದ ಖಚಿತವಾಗಿದೆ. ದೇವನಾಂಪ್ರಿಯ ಪ್ರಿಯದರ್ಶಿಯಾದ ಅಶೋಕನು ಕರ್ನಾಟಕದ ಬಹುಭಾಗವನ್ನು ಆಳಿದ ಬ್ರಹ್ಮಗಿರಿ, ಸಿದ್ದಾಪುರ, ಜಂಟಿಗ, ರಾಮೇಶ್ವರ, ಸನ್ನತಿ ಮೊದಲಾದ ಸ್ಥಳಗಳಲ್ಲಿ ದೊರೆತ ಶಾಸನಗಳಿಂದ ತಿಳಿದು ಬರುತ್ತದೆ. ಇದರಿಂದ ಕರ್ನಾಟಕವು ಮೌರ್ಯರ ಸಾಮ್ರಾಜ್ಯದ ಒಂದು ಭಾಗವಾಗಿರುವುದು ತಿಳಿದು ಬರುತ್ತದೆ. ಮೊದಲ ಬಾರಿಗೆ ಭಾರತದಲ್ಲಿ ರಾಜಕೀಯ ಏಕತೆ ಸ್ಥಾಪಿಸಿ ಸಾಮ್ರಾಜ್ಯ ಕಟ್ಟಿ ಆಳಿದ ರಾಜವಂಶವಾಗಿದೆ. ಈ ವಂಶದ ಮೂಲ ಪುರುಷ ಚಂದ್ರಗುಪ್ತ ಮೌರ್ಯ. ಪ್ರಶಾಪು 325 ಸುಮಾರಿಗೆ ವಾಯುವ್ಯ ಭಾರತದಲ್ಲಿ ತಳೆದೋರಿದ ವಿಪ್ಲವಕ್ಕೆ ನಾಯಕನಾಗಿದ್ದ. ಮಗಧದಲ್ಲಿ ನಂತರ ಆಡಳಿತವನ್ನು ಕಿತ್ತೊಗೆಯಲು ಗ್ರೀಕ್ ಸಾಮ್ರಾಟ ಅಲೆಕ್ಸಾಂಡರ್ನ ಸಹಾಯ ಸಹಕಾರ ಪಡೆಯುವ ಈತನ ಪ್ರಯತ್ನ ಸಫಲವಾಗಲಿಲ್ಲ. ಆದರೆ ಕಾರಣಾಂತರಗಳಿಂದ ನಂದರ ಮೇಲೆ ಕುಪಿತನಾಗಿ ಅವರನ್ನು ಅಧಿಕಾರದಿಂದ ಪದಚ್ಯುತಿಗೊಳಿಸಲು ಸಂಕಲ್ಪ ಮಾಡಿದ. ತಕ್ಷಶಿಲೆಯ ವಿಷ್ಣು ಶರ್ಮ ಅಥವಾ ಕೌಟಿಲ್ಯ ಚಂದ್ರಗುಪ್ತನಿಗೆ ನೆರವಾದ. ಪ್ರಶಾಪು 322 ಚಂದ್ರಗುಪ್ತ ಮಗಧ ಸಿಂಹಾಸನವೇರಿದ. ಕೌಟಿಲ್ಯ ಆತನ ಪ್ರಧಾನಿಯಾದ. ಪರ್ವತನೆಂಬ ಅರಸ ಇವರಿಗೆ ಸೇನಾ ಸಹಾಯ ನೀಡಿದನೆಂದು ವಿಶಾಖದತ್ತ ಮುದ್ರಾ ರಾಕ್ಷಸ ತಿಳಿಸುತ್ತದೆ. ಇನ್ನು ಚಂದ್ರಗುಪ್ತ ಮೌರ್ಯನ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಪ್ರಾಚೀನ ಭಾರತದ ಒಬ್ಬ ಪ್ರಸಿದ್ಧ ದೊರೆ, ಮೌರ್ಯ ಸಂತತಿಯ ಮೂಲ ಪುರುಷ. ಸಣ್ಣ ಪುಟ್ಟ ರಾಜ್ಯಗಳನ್ನು ಒಂದುಗೂಡಿಸಿ ನೆರೆಯ ಪ್ರದೇಶಗಳನ್ನು ಗೆದ್ದು ಸೇರಿಸಿಕೊಂಡು ದೊಡ್ಡ ಸಾಮ್ರಾಜ್ಯವನ್ನು ಸ್ಥಾಪಿಸಿದ. ಇವನ ಕಾಲದಿಂದ ಭಾರತದ ಇತಿಹಾಸವನ್ನು ಕ್ರಮಬದ್ಧವಾಗಿ ಅರಿಯುವುದು ಸಾಧ್ಯ. ಚಂದ್ರಗುಪ್ತನ ಇತಿಹಾಸ ಭಾರತದ ರಾಜನೈತಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಐಕ್ಯದ ಕಥೆಯಾಗಿದೆ. ಭಾರತವನ್ನು ಮ್ಯಾಸಿಡೋನಿಯಾರಿಂದ ಮುಕ್ತಗೊಳಿಸಿ ಅದರ ಬಹುಭಾಗವನ್ನು ರಾಜಕೀಯವಾಗಿ ಒಂದು ಆಡಳಿತಕ್ಕೆ ಒಳಪಡಿಸಿದ ಚಂದ್ರಗುಪ್ತನ ಸಾಧನೆ ಬಹಳ ದೊಡ್ಡದು. ಅವನಿಗೆ ಸಿಂಹಾಸನ ಪಿತ್ರಾರ್ಜಿತವಾಗಿ ಬಂದದ್ದಲ್ಲ. ಅವನ ಜನನ ಬಾಲ್ಯಗಳ ಬಗ್ಗೆ ಸ್ಪಷ್ಟ ಮಾಹಿತಿ ನಮಗೆ ದೊರಕುವುದಿಲ್ಲ. ಅವನು ಬಡ ಸಂಸಾರದಲ್ಲಿ ಹುಟ್ಟಿದವನೆಂದು ಗ್ರೀಕ್ ಲೇಖಕ ಜಸ್ಟನ್ ಹೇಳುತ್ತಾನೆ. ಜೈನ ಸಂಪ್ರದಾಯದ ಪ್ರಕಾರ ಆತನ ತಾಯಿ ಅಲ್ಲಿಯ ಮುಖಂಡನೊಬ್ಬ ಮಗಳು ಮಯೂರ ಪೋಷಕರಿಂದ ಆ ಹಳ್ಳಿ ಕೂಡಿತ್ತು. ಅವನ ಜೀವನದ ಹೆಚ್ಚು ವಿವರಗಳು ಬ್ರಾಹ್ಮಣ ಮತ್ತು ಬೌದ್ಧ ಬರಹಗಳಿಂದ ತಿಳಿದು ಬರುತ್ತದೆ. ಪುರಾಣಗಳಲ್ಲಿ ಅವನ ಬಗ್ಗೆ ಹೆಚ್ಚು ಮಾಹಿತಿಯಿಲ್ಲ. ಕೌಟಿಲ್ಯನೆಂಬ ಬ್ರಾಹ್ಮಣ ನಂದರನ್ನು ಸಿಂಹಾಸನದಿಂದ ಉರುಳಿಸಿ ಚಂದ್ರಗುಪ್ತನನ್ನು ಅದರ ಮೇಲೆ ಕುಳ್ಳಿರಿಸಿದನೆಂದು ಅವು ಹೇಳುತ್ತವೆ. ಮುರಾ ಎಂಬ ಪುಲ್ಲಿಂಗ ನಾಮದಿಂದ ಮೌರ್ಯ ಆಗುವುದು ಸಾಧ್ಯ. ಬೌದ್ಧ ಬರಹೆಗಳ ಪ್ರಕಾರ ಚಂದ್ರಗುಪ್ತ ಕ್ಷತ್ರಿಯ, ಮೌರ್ಯ ವಂಶದವ. ಈ ಹೆಸರಿನ ವಂಶವೊಂದು ಬುದ್ಧನ ಕಾಲದಲ್ಲೂ ಇದ್ದದ್ದು ಖಚಿತ. ಚಂದ್ರಗುಪ್ತ ಈ ವಂಶದವನೆಂಬುದು ನಿಜವಿರಬಹುದೆಂದು ಕಾಣುತ್ತದೆ. ಚಂದ್ರಗುಪ್ತನ ತಂದೆ ಪಿಪ್ಪಲಿ ವನದ ರಾಜನಾಗಿದ್ದಾಗ ಯುದ್ಧವೊಂದರಲ್ಲಿ ಮರಣ ಹೊಂದಿದ. ಚಂದ್ರಗುಪ್ತನ ತಾಯಿ ದೂರದ ಪುಷ್ಪಪುರ ಅಥವಾ ಕುಸುಮಪುರ ಅಥವಾ ಪಾಟಲಿಪುತ್ರಕ್ಕೆ ಬಂದು ಆಶ್ರಯ ಪಡೆದಳು. ಚಂದ್ರಗುಪ್ತ ಹುಟ್ಟಿದ್ದು ಅಲ್ಲಿಯೇ. ಅಲ್ಲಿಗರ ನಡುವೆ ಬೆಳೆಯುತ್ತಿದ್ದ ಹುಡುಗನಿಂದ ಚಾಣಕ್ಯ ಆಕರ್ಷಿತನಾಗಿ ಅವನನ್ನು ತನ್ನ ಸ್ಥಳವಾದ ತಕ್ಷಶಿಲೆಗೆ ಕರೆದೊಯ್ದು ಸಕಲ ಕಲೆ ಶಾಸ್ತ್ರಗಳಲ್ಲಿ ಅವನನ್ನು ಪಾರಂಗತನನ್ನಾಗಿ ಮಾಡಿದ. ವಿದೇಶಿಯರ ಆಕ್ರಮಣದಿಂದ ದೇಶವನ್ನು ವಿಮೋಚನೆಗೊಳಿಸುವುದು ಚಾಣಕ್ಯನಿಗೆ ಅವಮಾನ ಮಾಡಿದ್ದ ನಂದ ದೊರೆಯ ದುರಾಡಳಿತದಿಂದ ಅದನ್ನು ಪಾರು ಮಾಡುವುದು ಅವನಿಗೆ ವಹಿಸಲಾಗದ ಕರ್ತವ್ಯ. ಚಾಣಕ್ಯನ ನೆರವಿನಿಂದ ಇವು ಈ ಕರ್ತವ್ಯವನ್ನು ಚೆನ್ನಾಗಿ ನೆರವೇರಿಸಿದ. ಚಂದ್ರಗುಪ್ತ ಪಂಜಾಬಿನಲ್ಲಿ ಅಲೆಕ್ಸಾಂಡರ್ನನ್ನು ಸಂಧಿಸಿದ್ದನೆಂಬುದಾಗಿ ಕೆಲವು ಅಭಿಜಾತ ಕೃತಿಗಳು ಹೇಳುತ್ತವೆ. ಅವನಿಗೆ ಕೋಪ ಬರುವಂತೆ ಚಂದ್ರಗುಪ್ತ ವರ್ತಿಸಿದನೆಂದು, ಇವನನ್ನು ಕೊಲ್ಲಬೇಕೆಂದು ಅಲೆಕ್ಸಾಂಡರ್ ಆಜ್ಞೆ ನೀಡಿದನೆಂದು, ಚಂದ್ರಗುಪ್ತ ಅಲ್ಲಿಂದ ತಪ್ಪಿಸಿಕೊಂಡು ಹೋದನೆಂದು ಹೇಳಲಾಗಿದೆ.
ಅಲೆಕ್ಸಾಂಡರ್ನ ವಿರುದ್ಧ ಹೋರಾಡಿ ರಕ್ತ ಚೆಲ್ಲಿದ ಪಂಜಾಬಿನ ಜನಪದಗಳ ಯುದ್ಧ ಶಕ್ತಿಗಳನ್ನು ಅವು ಸೂಕ್ತ ಸಂಘಟನೆ ಮತ್ತು ನಾಯಕತ್ವ ಇಲ್ಲದಿದ್ದರಿಂದ ಕುಸಿತು ಬಿದ್ದದ್ದನ್ನು ಚಂದ್ರಗುಪ್ತ ಅರಿತುಕೊಂಡಿದ್ದಿರಬೇಕು. ಇದು ಆತನ ಆನಂತರದ ಮಹತ್ ಕಾರ್ಯಕ್ಕೆ ಬುನಾದಿಯಾಗಿದ್ದಿರಬಹುದು. ತಾನು ಸಂಗ್ರಹಿಸಿದ ಸೈನ್ಯದ ನೆರವಿನಿಂದ ಮೊದಲು ಸಿಂಹಾಸನವೇರಿ ಆನಂತರ ಅಲೆಕ್ಸಾಂಡರ್ನ ಪ್ರಾಂತಾಧಿಕಾರಿಗಳೊಡನೆ ಹೋರಾಡಿ ಅವರನ್ನು ಸೋಲಿಸಿ ಹಲವರನ್ನು ಕೊಂದು ದೇಶವನ್ನು ವಿಮೋಚನಗೊಳಿಸಿದನೆಂದು ಜಸ್ಟಿನ್ ಹೇಳಿದ್ದಾನೆ. ಅವನು ಹೆಸರಿಸಿರುವ ಸಂದ್ರಕೋಟಸ್ ಎಂಬುವವನು ಚಂದ್ರಗುಪ್ತನೇ ಇರಬೇಕು. ಇದುವರೆಗೆ ಲಭ್ಯವಿರುವ ಎಲ್ಲ ಪುರಾವೆಗಳಿಂದ ಚಂದ್ರಗುಪ್ತ ಪ್ರಾಶಾಪು 324 ಸಿಂಹಾಸವನ್ನೇರಿರಬಹುದೆಂದು ತಾತ್ಕಾಲಿಕವಾಗಿ ನಿರ್ಧರಿಸಬಹುದಾಗಿದೆ. ಪಂಜಾಬ್ ಮತ್ತು ಸಿಂಧ್ ಪ್ರದೇಶಗಳ ಮೇಲೆ ಒಡೆತನ ಸ್ಥಾಪಿಸಿದ ಮೇಲೆ ದೊರೆ ನಂದನ ದುರಾಡಳಿತವನ್ನು ಕೊನೆಗೊಳಿಸುವ ಕಾರ್ಯದಲ್ಲಿ ಚಂದ್ರಗುಪ್ತ ಉದ್ಯುಕ್ತನಾದನೆಂದು ಹೇಳಲಾಗಿದೆ. ಆದರೆ ಚಂದ್ರಗುಪ್ತ ಮಗಧ ರಾಜ್ಯವನ್ನು ಗೆದ್ದ ಬಗ್ಗೆ ಖಚಿತವಾದ ವಿವರಗಳು ಲಭ್ಯವಿಲ್ಲ. ಚಂದ್ರಗುಪ್ತ ಗಡಿ ಪ್ರದೇಶಗಳಿಂದ ಆರಂಭಿಸಿ ಆದಿಯಲ್ಲಿ ಹಲವು ರಾಷ್ಟ್ರಗಳನ್ನು ಜನಪದಗಳನ್ನು ಜಯಿಸಿದನೆಂದು, ಆದರೆ ತಾನು ಜಯಿಸಿದ ಪ್ರದೇಶಗಳ ತುದಿ ಭಾಗಗಳ ರಕ್ಷಣೆಗೆ ಸೈನ್ಯ ನೇಮಿಸಿಲ್ಲವಾದ್ದರಿಂದ ಅವು ಆಕ್ರಮಣಕ್ಕೊಳಗಾದುವೆಂದು ಬೌದ್ಧ ಸಂಪ್ರದಾಯದ ಬರವಣಿಗೆಗಳು ಹೇಳುತ್ತವೆ. ಕೊನೆಗೆ ಅವನು ಪಾಟಲಿಪುತ್ರವನ್ನು ಆಕ್ರಮಿಸಿ ದುರಾಡಳಿತದಿಂದ ಜನಪ್ರಿಯತೆಯನ್ನು ಕಳೆದುಕೊಂಡಿದ್ದ ಧನನಂದನನ್ನು ಕೊಂದನೆಂದು ತಿಳಿಸುತ್ತವೆ. ಚಾಣಕ್ಯನೇ ಈ ಮಹಾಸಾಧನೆಯ ಕರ್ತೃವೆಂಬುದು ಬ್ರಾಹ್ಮಣ ಕೃತಿಗಳ ನಂಬಿಕೆ. ಚಂದ್ರಗುಪ್ತನ ಸಮರ ಚಾತುರ್ಯಕ್ಕೆ ಚಾಣಕ್ಯನ ರಾಜತಂತ್ರ ಸೇರಿಕೊಂಡಿತೆಂದು ಬಹುಶಃ ಹೇಳಬಹುದು. ಪಾಟಲಿಪುತ್ರದಲ್ಲಿ ಮೌರ್ಯರ ಆಳ್ವಿಕೆ ಆರಂಭವಾಯಿತು. ಕೌಟಿಲ್ಯನನ್ನು ಚಂದ್ರಗುಪ್ತ ತನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿಕೊಂಡು ಚಕ್ರವರ್ತಿಯಾಗಿ ನಂತರ ಸೈನ್ಯವನ್ನೆಲ್ಲ ಪಡೆದು ವಾಯುವ್ಯ ಸೈನ್ಯವನ್ನು ಅದಕ್ಕೆ ಸೇರಿಸಿ ಅದು ದಕ್ಷತೆಯಿಂದ ಕೂಡಿರುವಂತೆ ಮಾಡಿದ. ಈ ಸೈನ್ಯದ ಸಹಾಯದಿಂದ ಕೆಲವೇ ವರ್ಷಗಳಲ್ಲಿ ಅವನು ಸಾಮ್ರಾಜ್ಯ ವಿಸ್ತರಿಸಿದ. ಅವನ ವಿಜಯಗಳಿಗೆ ಮುಖ್ಯವಾಗಿ ಅವನ ಪ್ರತಿಭೆಯೇ ಕಾರಣವಾಗಿತ್ತು. ಅವನು ಸ್ಥಾಪಿಸಿದ ಸಾಮ್ರಾಜ್ಯ ಇಂದಿನ ರಾಜ್ಯಗಳಿಗಿಂತ ವಿಸ್ತಾರವಾಗಿತ್ತು. ರಾಜ್ಯ ವಿಸ್ತರಣಾ ಕಾರ್ಯ ಮುಗಿದ ಮೇಲೆ ಸಂಘಟನೆಯ ಕೆಲ ಆರಂಭವಾಯಿತು. ಕೌಟಿಲ್ಯ ಉತ್ತಮ ಆಡಳಿತ ವ್ಯವಸ್ಥೆಯನ್ನು ರೂಪಿಸಿದ. ಅದರಲ್ಲಿ ಅಧಿಕಾರವೆಲ್ಲ ರಾಜನಲ್ಲಿಯೇ ಕೇಂದ್ರೀಕೃತವಾಗಿತ್ತು. ಭಾರತ ಇಂದಿನಂತೆ ಅಂತರ್ಯುದ್ಧಗಳಿಗೆ ಒಳಗಾದ ಸಣ್ಣ ಸಣ್ಣ ರಾಜ್ಯಗಳಿಂದ ಕೂಡಿರಲಿಲ್ಲ. ಅದರ ಬದಲು ಏಕತೆಯಿಂದ ಕೂಡಿದ ದಕ್ಷ ರಾಜ್ಯವಾಗಿದ್ದು ಪರಕೀಯರ ದಾಳಿಯನ್ನು ಎದುರಿಸುವ ಶಕ್ತಿ ಹೊಂದಿತ್ತು. ಅಲೆಕ್ಸಾಂಡರ್ ಮರಣ ನಂತರ ಅವನ ದಳಪತಿಗಳಲ್ಲಿ ಒಬ್ಬನಾದ ಸೆಲ್ಯೂಕಸ್ ತನ್ನ ವೈರಿಗಳ ಮೇಲೆ ಜಯಗಳಿಸಿ ಅಲೆಕ್ಸಾಂಡರ್ನ ಸಾಮ್ರಾಜ್ಯದ ಪೂರ್ವ ಭಾಗಗಳಲ್ಲಿ ಹಲವನ್ನು ಗೆದ್ದು ಪ್ರಬಲನಾಗಿ ಅಲೆಕ್ಸಾಂಡರ್ ಭಾರತದಲ್ಲಿ ಆಕ್ರಮಿಸಿಕೊಂಡಿದ್ದು ಕೈತಪ್ಪಿ ಹೋಗಿದ್ದ ಪ್ರದೇಶಗಳನ್ನು ಹಿಂದಕ್ಕೆ ಪಡೆಯುವ ಉದ್ದೇಶದಿಂದ ಪ್ರಾಶಾಪು 305 ಭಾರತದ ಮೇಲೆ ದಾಳಿ ಮಾಡಿದ. ಸೆಲ್ಯೂಕಸ್ನಿಗೂ ಚಂದ್ರಗುಪ್ತ ಮೌರ್ಯನಿಗೂ ಯುದ್ಧ ನಡೆಯಿತು. ಯುದ್ಧದಲ್ಲಿ ಚಂದ್ರಗುಪ್ತ ಸೆಲ್ಯೂಕಸ್ನನ್ನು ಪೂರ್ಣವಾಗಿ ಸೋಲಿಸಿದ. ಸೆಲ್ಯೂಕಸ್ ಒಪ್ಪಂದ ಮಾಡಿಕೊಂಡು ಏರಿಯಾ, ಅರಾಕೋಸಿಯ, ಪರೋಪನಿ ಸಿಡಿ ಪ್ರದೇಶಗಳನ್ನು ಚಂದ್ರಗುಪ್ತನಿಗೆ ಒಪ್ಪಿಸಬೇಕಾಯಿತು. ಈಗಿನ ಹೆರಾತ್, ಕಾಂದಹರ್ ಮತ್ತು ಕಾಬುಲ್ಗಳು ಅವುಗಳ ರಾಜಧಾನಿಗಳಾಗಿದ್ದುವು. ಬಲೂಚಿಸ್ತಾನ ಕೆಲವು ಭಾಗಗಳು ಚಂದ್ರಗುಪ್ತನ ವಶವಾಗಿದ್ದಿರಬೇಕು. ಪ್ರತಿಯಾಗಿ ಚಂದ್ರಗುಪ್ತ ಅವನಿಗೆ 500 ಯುದ್ಧದ ಹಾನಿಗಳನ್ನು ಕೊಟ್ಟ. ಅವರಿಬ್ಬರ ನಡುವೆ ವಿವಾಹ ಬಾಂಧವ್ಯ ಬೆಳೆಯಿತು. ಸೆಲ್ಯೂಕಸ್ನ ಮಗಳನ್ನು ಚಂದ್ರಗುಪ್ತ ಮದುವೆಯಾದನೆಂದು ಭಾವಿಸಲಾಗಿದೆ. ಇವರಿಬ್ಬರ ಸಖ್ಯದ ಗುರುತಿಗಾಗಿ ಮೆಗಾಸ್ಥಾನಿಸ್ ಎಂಬ ರಾಯಭಾರಿಯನ್ನು ಸೆಲ್ಯೂಕಸ್ ಚಂದ್ರಗುಪ್ತನ ಆಸ್ಥಾನಕ್ಕೆ ಕಳುಹಿಸಿದ. ಮೆಗಾಸ್ಥಾನಿಸ್ ಪಾಟಲಿಪುತ್ರದಲ್ಲಿ ಬಹಳ ಕಾಲ ಇದ್ದ. ಭಾರತದ ಬಗ್ಗೆ ಪುಸ್ತಕವೊಂದನ್ನು ಬರೆದ. ಅದರ ಹಲವು ಭಾಗಗಳು ಇತರ ಲೇಖಕರಿಂದ ದೀರ್ಘವಾಗಿ ಉದ್ಧೃತವಾಗಿವೆ. ಚಂದ್ರಗುಪ್ತನ ಸಾಮ್ರಾಜ್ಯ ವಿಸ್ತಾರವಾಗಿತ್ತೆಂಬುದು ನಿಸ್ಸಂದೇಹ. 600,000 ಜನರಿಂದ ಕೂಡಿದ ಇವನ ಸೇನೆ ಇಡೀ ಭಾರತವನ್ನು ಗೆದ್ದಿತೆಂದು ಪ್ಲೂಟಾರ್ಕ್ ಹೇಳಿದ್ದಾನೆ. ಇವನ ಸಾಮ್ರಾಜ್ಯದ ವಿಸ್ತಾರವೆಷ್ಟಿತ್ತೆಂಬುದು ಪರೋಕ್ಷವಾದ ಮಾಹಿತಿಗಳಿಂದ ಗೊತ್ತಾಗುತ್ತದೆ. ಇವನ ಮೊಮ್ಮಗನಾದ ಅಶೋಕ ಕಳಿಂಗವೊಂದನ್ನು ಬಿಟ್ಟು ಬೇರೆ ಯಾವ ಪ್ರದೇಶವನ್ನು ಗೆದ್ದಂತೆ ಕಾಣುವುದಿಲ್ಲ.
ಬಿಂದುಸಾರ ಯಾವುದೇ ನೆಲವನ್ನು ಗೆದ್ದ ಬಗ್ಗೆ ಉಲ್ಲೇಖಗಳಿಲ್ಲ. ಅಶೋಕ ಬಹುತೇಕ ಚಂದ್ರಗುಪ್ತ ನೆಲವನ್ನೇ ಆಳುತ್ತಿದ್ದನೆಂಬುದು ಸ್ಪಷ್ಟ. ದಕ್ಷಿಣದಲ್ಲಿ ಕರ್ನಾಟಕದವರೆಗೂ, ವಾಯುವ್ಯದಲ್ಲಿ ಪರ್ಷಿಯದ ಎಲ್ಲೆಯವರೆಗೂ ಅವನ ಸಾಮ್ರಾಜ್ಯ ಹಬ್ಬಿತ್ತು. ವಂಬಮೋರಿಯರು ದಕ್ಷಿಣದ ಮೇಲೆ ದಂಡೆತ್ತಿ ಬಂದಿದ್ದರೆಂದು ಕೆಲವು ತಮಿಳು ಕೃತಿಗಳಲ್ಲಿ ಹೇಳಲಾಗಿದೆ. ಇವರು ಚಂದ್ರಗುಪ್ತ ಸೇನೆಯ ಜನರೇ ಇರಬೇಕು. ತಿನ್ನವೆಲ್ಲಿ ಜಿಲ್ಲೆಯವರೆಗೂ ಇವನ ಸೇನೆ ಬಂದಿತ್ತೆಂದು ಹೇಳಲಾಗಿದೆ. ಒಂದನೆಯ ರುದ್ರದಾಮನ ಜನಗಣ ಶಾಸನದ ಪ್ರಕಾರ ಸೌರಾಷ್ಟ್ರ ಚಂದ್ರಗುಪ್ತ ಸಾಮ್ರಾಜ್ಯದ ಒಂದು ಪ್ರಾಂತ್ಯವಾಗಿತ್ತು. ಅದನ್ನು ಪುಷ್ಯಗುಪ್ತನೆಂಬ ಪ್ರಾಂತ್ಯಾಧಿಕಾರಿ ಆಳುತ್ತಿದ್ದ. ಚಂದ್ರಗುಪ್ತ ತನ್ನ ಜೀವಮಾನದ ಉಳಿದ ಬಹುಭಾಗವನ್ನು ಜೈತಯಾತ್ರೆಯಲ್ಲಿ ಮತ್ತು ಸಾಮ್ರಾಜ್ಯ ಸಂಘಟನೆಯಲ್ಲಿ ಕಳೆದ. ಅವನು ಪ್ರಾಶಾಪು 300ರವರೆಗೆ ಆಳಿರಬೇಕು. ಆ ಬಗ್ಗೆ ವಿವರಗಳು ದೊರಕುವುದಿಲ್ಲ. ಚಂದ್ರಗುಪ್ತ ಜೈನ ಧರ್ಮವನ್ನು ಅವಲಂಬಿಸಿ ಎಲ್ಲ ಭೋಗ ಭಾಗ್ಯಗಳನ್ನು ತ್ಯಜಿಸಿ ರಾಜ್ಯವನ್ನು ಮಗನಾದ ಬಿಂದುಸಾರನಿಗೆ ವಹಿಸಿಕೊಟ್ಟು ಗುರುವಾದ ಭದ್ರಬಾಹುವಿನೊಡನೆ ಶ್ರವಣ ಬೆಳಗೊಳಕ್ಕೆ ಬಂದು ಉಪವಾಸ ಮಾಡಿ ದೇಹ ತ್ಯಾಗ ಮಾಡಿದನೆಂದು ಜೈನರ ನಂಬಿಕೆ. ಚಂದ್ರಗುಪ್ತನ ರಾಜಧಾನಿ ಪಾಟಲಿಪುತ್ರ ವಿಶಾಲ ನಗರವಾಗಿತ್ತು. ಅದರ ಮಧ್ಯೆ ಸುಂದರವಾದ ಉಪವನಗಳಿಂದ ಆವೃತವಾದ ಅರಮನೆ ಇತ್ತು. ಇನ್ನು ರಾಜ್ಯಭಾರದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಚಂದ್ರಗುಪ್ತ ತನ್ನ ವಿಶಾಲ ಸಾಮ್ರಾಜ್ಯವನ್ನು ಆಳಲು ಸುಲಭವಾಗುವಂತೆ ಅದನ್ನು ಹಲವು ಪ್ರಾಂತ್ಯಗಳಾಗಿ ವಿಂಗಡಿಸಿ ಅವುಗಳಿಗೆ ಅಧಿಕಾರಿಗಳನ್ನು ನೇಮಿಸಿದ್ದ. ಪೂರ್ವ ಮತ್ತು ಮಧ್ಯಭಾಗಗಳನ್ನು ನೇರವಾಗಿ ಅವನೇ ಆಳುತ್ತಿದ್ದ. ಗ್ರಾಮಾಡಳಿತ ಗ್ರಾಮಸಭೆಯಿಂದ ನಡೆಯುತ್ತಿತ್ತು. ಬಹಳ ಮಟ್ಟಿಗೆ ಅಧಿಕಾರದ ವಿಕೇಂದ್ರೀಕರಣ ಜಾರಿಯಲ್ಲಿತ್ತು. ಸಚಿವರುಗಳಿಂದ ಕೂಡಿದ ಮಂತ್ರಿ ಪರಿಷತ್ತು ಆಡಳಿತದಲ್ಲಿ ರಾಜನಿಗೆ ಸಹಾಯಕವಾಗಿತ್ತು. ಗೂಢಾಚಾರರ ಮೂಲಕ ದೇಶದ ಆಗುಹೋಗುಗಳನ್ನು ರಾಜ ತಿಳಿಯುತ್ತಿದ್ದ. ಮೆಗಾಸ್ಥಾನಿಸ್ ತಳೆಯ ಆಡಳಿತ, ಅದರಲ್ಲೂ ಪಾಟಲಿಪುತ್ರದ ಪೌರಾಡಳಿತದ ವಿಷಯವಾಗಿ ವಿಶೇಷ ಮಾಹಿತಿ ಕೊಟ್ಟಿದ್ದಾನೆ. ಅದರ ಆಡಳಿತ ಆಧುನಿಕ ಪೌರಸಭೆಯ ಆಡಳಿತದಂತಿತ್ತು. ನಗರ ಪಾಲಕನ ನೇತೃತ್ವದಲ್ಲಿ 5 ಸದಸ್ಯರ 6 ಸಮಿತಿಗಳಿದ್ದವು. ಪ್ರತಿ ಸಮಿತಿಗೂ ಒಂದೊಂದು ಕೆಲಸವನ್ನು ವಹಿಸಲಾಗಿತ್ತು. ಮೊದಲ ಸಮಿತಿ ನಗರದ ಔದ್ಯೋಗಿಕ ಕಾರ್ಯಗಳನ್ನು ನೋಡಿಕೊಳ್ಳುತ್ತಿತ್ತು. ಎರಡನೇ ಸಮಿತಿ ನಗರದ ವಿದೇಶಿಯರ ಮೇಲ್ವಿಚಾರಣೆ ನೋಡಿಕೊಳ್ಳುತ್ತಿತ್ತು. ಜನನ ಮರಣ ದಾಖಲೆಗಳನ್ನು ಇಡುವುದು ಮೂರನೆಯದರ ಕೆಲಸ. ನಾಲ್ಕನೆಯದು ವ್ಯಾಪಾರದ ತೂಕ ಮತ್ತು ಅಳತೆಗಳನ್ನು ನೋಡಿಕೊಳ್ಳುತ್ತಿತ್ತು. ಐದನೆಯದು ಕೈಗಾರಿಕಾ ವಸ್ತುಗಳ ತಯಾರಿಕೆ ಮತ್ತು ಮಾರಾಟವನ್ನು ನೋಡಿಕೊಳ್ಳುತ್ತಿತ್ತು. ಮಾರಾಟವಾದ ಸರಕುಗಳ ಬೆಲೆಯ 1/10 ಒಂದು ಭಾಗವನ್ನು ವಸೂಲು ಮಾಡುವುದು 6ನೇ ಸಮಿತಿಯ ಕಾರ್ಯಭಾರ. ಲೋಕೋಪಯೋಗಿ ಕೆಲಸಗಳು, ಮಾರುಕಟ್ಟೆ, ಬಂದರು, ದೇವಸ್ಥಾನಗಳ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳಲು ವ್ಯವಸ್ಥೆ ಇತ್ತು. ರಕ್ಷಾಡಳಿತವು ಉತ್ತಮವಾಗಿತ್ತು. ಉತ್ತಮ ತರಬೇತಿ ಪಡೆದು ದಕ್ಷತೆಯಿಂದ ಕೂಡಿದ್ದ ಸೈನ್ಯವಿತ್ತು. ಸೈನ್ಯದಲ್ಲಿ 6 ಲಕ್ಷ ಸೈನಿಕರು, 30,000 ಕುದುರೆಗಳು, 9,000 ಆನೆಗಳು ಮತ್ತು 8,000 ರಥಗಳಿದ್ದುವು. ರಾಜನೇ ಸೈನ್ಯದ ಮುಖ್ಯ ನಾಯಕನಾಗಿದ್ದ. ಅದರ ಆಡಳಿತ ಹತೋಟಿ 30,000 ಜನರ ಕಚೇರಿಯ ಹೊಣೆ. ಅದರಲ್ಲೂ 6 ಮಂಡಳಿಗಳಿದ್ದುವು. ಭೂಕಂದಯವೇ ರಾಜ್ಯದ ಮುಖ್ಯ ಆದಾಯ. ಉದ್ಯೋಗಗಳು, ಗಣಿ ಕಾಡುಗಳ ಮೇಲೆ ತೆರಿಗೆ ಮತ್ತು ಸಾಮಂತರ ರಾಜರ ಕಪ್ಪ ಕಾಣಿಕೆಗಳು ಇತರ ಆದಾಯಗಳು. ಅವುಗಳ ಮೇಲ್ವಿಚಾರಣೆ ನೋಡಿಕೊಳ್ಳಲು ಸಮಹರ್ಥ ಎಂಬ ಅಧಿಕಾರಿ ಇದ್ದ. ಚಂದ್ರಗುಪ್ತ ಮೌರ್ಯ ವ್ಯವಸಾಯಕ್ಕೆ ಪ್ರೋತ್ಸಾಹ ನೀಡಿದ. ಅವನ ಆಸ್ಥಾನದ ವೈಭವವನ್ನು ಅರಮನೆಯನ್ನು ಮೆಗಾಸ್ಥಾನಿಸ್ ವಿವರಿಸಿದ್ದಾನೆ. ಉದ್ಯಾನಗಳಲ್ಲಿ ನವಿಲುಗಳು, ಇದರ ಹಲವು ಪಕ್ಷಿಗಳು ಇದ್ದುವು. ಅರಮನೆಯ ತಟಾಕಗಳಲ್ಲಿ ಬಣ್ಣ ಬಣ್ಣದ ಮೀನುಗಳಿದ್ದವು. ಗ್ರೀಕ್ ಚರಿತ್ರಕಾರರು ಸಾಮಾನ್ಯ ಜನಗಳ ಜೀವನದ ವಿಚಾರವಾಗಿಯೂ ಕೆಲವು ಮಾಹಿತಿ ಒದಗಿಸಿದ್ದಾರೆ. ರಾಜ್ಯ ಸುಭಿಕ್ಷದಂತಿತ್ತು. ಜನರಲ್ಲಿ ನೆಮ್ಮದಿ ಇತ್ತು. ಅವರು ಕುಶಲ ಕಲೆ ಮತ್ತು ಇತರ ಉದ್ಯೋಗಗಳಲ್ಲಿ ಪರಿಶ್ರಮ ಹೊಂದಿದ್ದವರಾಗಿದ್ದರು. ಜನ ಪ್ರಾಮಾಣಿಕರಾಗಿದ್ದರು. ಕಳ್ಳತನ ಮತ್ತು ದರೋಡೆಗಳು ವಿರಳವಾಗಿದ್ದವು. ಜನತೆಯ ರಕ್ಷಣೆಗಾಗಿ ಒಂದು ಪೊಲೀಸ್ ಪಡೆ ಇತ್ತು. ದಂಡ ನೀತಿ ಕಠಿಣವಾಗಿತ್ತು. ಕೆಳಗರೆ, ಇದುವರೆಗೂ ಮೌರ್ಯ ಸಾಮ್ರಾಜ್ಯದ ಅರಸರಲ್ಲಿ ಒಬ್ಬರಾದ ಚಂದ್ರಗುಪ್ತ ಮೌರ್ಯನ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 ಮೆಗಾಹರ್ಟ್ಸ್ನಲ್ಲಿ. ಧನ್ಯವಾದಗಳು.

0: ಮೈರಾಡಿನ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.4 ತರಂಗಾಂತರ ಬೂದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ. ಕೇಳುಗರೆ, ಇವತ್ತಿನ ದಿನ ಕೋಲಾರ ಜಿಲ್ಲೆ ಪಕ್ಷಿಯ ನೋಟದ ಭಾಗ 2ರ ಸಂಚಿಕೆಯ ಸಂದರ್ಶನದ ಕಾರ್ಯಕ್ರಮ ಮುಂದುವರಿಯಲಿದೆ. ಶ್ರೀಮತಿ ಮಂಜುಳಾ ಭೀಮರಾಮ್, ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಕೋಲಾರ ರವರು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಮೇಡಮ್, ಮೊದಲಿಗೆ ತಮಗೆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ.
1: ಧನ್ಯವಾದ. ಅದರಲ್ಲಿ ಒಂದು ಎಕ್ಸ್ಟ್ರಾ ವರ್ಡ್ ನಿಮಗೆ ಹೇಳ್ಬಿಡ್ತೀನಿ, ಇವತ್ತು ನಮ್ ಕೋಲಾರಕ್ಕೆ ಸಂಬಂಧಿಸಿದ್ದಲ್ಲ, ಆದ್ರೂ ಒಂದು ಹೇಳ್ತೀನಿ.
0: ಹೌದು,
1: ಅಲ್ಬಟ್ರಾಸ್ ಅಂತ ಅದರ ಹೆಸರು, ಗಲ್ ಅಂತ ಹೇಳ್ತಾರೆ. ಅದು ಸುಮಾರು 7,000 kilometers ದೂರದಿಂದ ಬರುತ್ತೆ ನಮ್ಮ
0: ಭಾರತಕ್ಕೆ
1: ಕಡಲ ತೀರಕ್ಕೆ. ಅದ್ ಬಂದ ಮೇಲೆ ಇಲ್ಲಿ ಕಡಲ ತೀರದಲ್ಲಿ ಅದರದ್ದು ವಾಸ, ಮೀನು ಏಡಿ ಆ ತರದ್ದೆಲ್ಲ ತಿಂದು ಬದುಕುವಂತಹದ್ದು. ತನ್ನ ಮರಿಗಳನ್ನ ದಡದಲ್ಲಿ ಅಂದ್ರೆ ಕಲ್ಲು ಬಂಡೆಗಳ ಮಧ್ಯೆ ಮರಿಗಳನ್ನ ಮಾಡುತ್ತೆ. ಮಾಡಿ ಆ ಮರಿಗಳು ಓಡಾಡ್ಲಿಕ್ಕಿರುವಾಗಿ ತನ್ನ ಆಹಾರವನ್ನು ತಾನು ನೋಡ್ಕೊಳ್ಳುತ್ತೆ ಅಂತ ಆದ ತಕ್ಷಣ ತಂದೆ ತಾಯಿ ಇಬ್ರು ಹೊರಟೋಗ್ಬಿಡ್ತವೆ. ಅಂದ್ರೆ ಕಾಡಿನ ಮುಖಾಂತರ ಹೋಗಲ್ಲ, ಅವು ಸಾಗರದ ಮೇಲೇನೆ ಹೋಗೋದು
0: ಆ ಪಕ್ಷಿ.
1: ಒಂದ್ಸರಿ ಅದು ಸ್ಟಾರ್ಟ್ ಮಾಡಿದ್ರೆ ಹಾರ್ಲಿಕ್ಕೆ 600-700 kilometers ವರೆಗೆ ರೆಕ್ಕೆ ಬಡಿಯೋದಿಲ್ಲ ಅದು. ಹೌದು, ಅದರ ದೇಹದ 10 times ದೊಡ್ಡದು ರೆಕ್ಕೆ ಅದರದ್ದು. 600-700 kilometers ರೆಕ್ಕೆ ಬಡಿದ ಹಾಗೆ ಹಾರುತ್ತೆ. ಇನ್ನೊಂದು, ತಾನು ಹೊರಟ ಪ್ರದೇಶದಿಂದ ತಾನು ತಲುಪುವ ಪ್ರದೇಶದವರೆಗೂ ಎಲ್ಲಿಯೂ ಆಹಾರ ತಗೊಳ್ಳಲ್ಲ. ಅದ್ರ ವಿಶೇಷತೆ, ಅಲ್ಲಿ ಹೋಗಿ ತಲುಪುತ್ತೆ ಅದು, ಆಮೇಲೆ ಈ ಮರಿಗಳು ಹಾರ್ಕೊಂಡು ಹೋಗ್ತವೆ. ಹೇಗೆ ಅವು ತನ್ನ ತಂದೆ ತಾಯಿಯನ್ನೇ ಹುಡ್ಕೊಂಡು ಹೋಗ್ತವೆ?
0: ಹೌದು, ಇದು ಒಂದು ವಿಸ್ಮಯ. ಹೌದು ಮೇಡಮ್,
1: ಅಲ್ವ, ಅದೇ ದಾರಿನಲ್ಲೇ ಹೋಗ್ತವೆ ಇವು. ಅಂದ್ರೆ ಅದ್ರದ್ದೊಂದು ಕೆಮಿಕಲ್ ರಿಲೀಸ್ ಆಗಿರುತ್ತೆ ವಾತಾವರಣದಲ್ಲಿ ಹಾರುವಾಗ, ಅದನ್ನ ಅನುಸರಿಸಿಕೊಂಡು ಇವು ಹೋಗಿ ತನ್ನ ತಂದೆ ತಾಯಿಯನ್ನ
0: ಮುಟ್ತವೆ. ಇದು ವಿಶೇಷತೆ ಆಗಿರುತ್ತೆ.
1: ವಿಶೇಷ, ಹೌದು. ಮತ್ತೆ ವಾಪಸ್ ಮುಂದಿನ ವರ್ಷ ಬರ್ತವೆ. ಅಂದ್ರೆ ಅವು ತಂದೆ ತಾಯಿ ಏಕಪತ್ನಿ ಏಕಪತಿ ಇರುವಂತ ಸ್ಥಳ ಅವು. ಕೆಲವು ಪಕ್ಷಿಗಳಲ್ಲಿ ಹಾಗೆ ಇದ್ದಾವೆ. ಸೊ ಹಾಗಾಗಿ ಆ ತರ ವಿಶೇಷವಾದಂತ ನೋಡ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ ಅಲ್ಲ.
0: ಹೌದು, ಯಾಕಂದ್ರೆ ಅವುಗಳ ವಿಸ್ಮಯ ತಿಳ್ಕೊಳ್ತಾ ಹೋದಾಗ ನಮ್ಮ ಒಂದು ಜ್ಞಾನನು ಸಹ ಹೆಚ್ಚಾಗುತ್ತೆ, ಆಮೇಲೆ ನಮ್ಮ ಒಂದು ಜೀವನದ ಶೈಲಿ ಸಹ ಬದಲಾಗ್ತಾ ಹೋಗುತ್ತೆ.
1: ಹೌದು, ಹಾಗೆ ತುಂಬಾ ಪಕ್ಷಿಗಳಲ್ಲಿ ಆ ತರ ವಲಸೆ ಬಂದ ಪಕ್ಷಿಗಳೆಲ್ಲ ಇರುವಂತಹ ಕಡೆ ನಾವು ಒಂದ್ ರೀತಿ ಪ್ರಾಕೃತಿಕ ಸಮತೋಲನ ಇದೆ ಅಂತಲೇ ನಾವು ತಿಳ್ಕೊಳ್ಬಹುದು ಅವುಗಳನ್ನ. ಹಾಗೆ ಮಿಂಚುಳ್ಳಿ ನಮ್ಮ ಕೋಲಾರ ಜಿಲ್ಲೆಯವರಿಗೆ ಬಹಳ ಚಿರಪರಿಚಿತವಾದಂತಹ ಪಕ್ಷಿ ಇದು. ಇದರಲ್ಲಿ 7-8 ಪ್ರಭೇದದ ಬಣ್ಣದ ಸುಂದರವಾದ ಪಕ್ಷಿ ಅಂದ್ರೆ ಮಿಂಚುಳ್ಳಿ. ತುಂಬಾ ಕಲರ್ಫುಲ್ ಆಗಿರುತ್ತೆ, ಮತ್ತೆ ಇದು ಒಂದೇ ಇರೋದು, ಜಂಟಿಯಾಗಿ ಯಾವತ್ತೂ ಇರೋದಿಲ್ಲ, ಒಂದೊಂದೇ.
0: ಹೌದು, ತಾವ್ ಹೇಳಿದಂಗ್ ನನ್ಗೆ ಈಗ ನೆನಪಾಗ್ತದೆ, ನಾನು ಸಹ ನಮ್ಮ ಒಂದು ತಮ್ಮತ್ತ ವಾತಾವರಣದಲ್ಲಿ ನೋಡಿದೀನಿ, ತುಂಬಾ ಕಲರ್ಫುಲ್ ಆಗಿರುತ್ತೆ, ಬಟ್ ಒಂದೇ ಒಂದ್ ಪಕ್ಷಿ ಇರುತ್ತೆ. ನೀವ್ ಹೇಳಿದಾಗ ನನಗೂ ನೆನಪಾಯ್ತು.
1: ಇದು ಒಂದ್ 20 feet ಮೇಲೆ ಹಾರುತ್ತೆ ತನ್ನ ಆಹಾರ ಹುಡ್ಕೊಳಕ್ಕೆ, ಮೀನೇ ಅದು ತಿನ್ನೋದು. ಅದು ಇದ್ದ ಕಡೆ ನೀರು ಶುದ್ಧವಾಗಿದೆ ಅಂತಲೇ ಅರ್ಥ, ಅದು ಕೆಸರು ಪಸರಿರೋ ಕಡೆ ಎಲ್ಲ ಹೋಗೋದಿಲ್ಲ ಮಿಂಚುಳ್ಳಿ. 20 feet ಮೇಲೆ ಹಾರಿ ಅದು ಬೇಟೆ ಆಡಿ ಇಡ್ಕೊಂಡ್ಬಿಟ್ಟು ಮೀನನ್ನ ಮೇಲೆ ಹಾರುವಾಗ ಮೇಲೆ ಎಸೆಯುತ್ತದೆ ಅದು, ಆಮೇಲೆ ಕ್ಯಾಚ್ ಹಿಡಿಯುತ್ತೆ ಬಾಯಿನಲ್ಲಿ, ಹಿಡಿದ್ಬಿಟ್ಟು ಒಂದು ಮರದ ಹತ್ರನೋ ತಂತಿ ಮೇಲೆ ಕುತ್ಕೊಳ್ಳುತ್ತೆ. ಕುತ್ಕೊಂಡ್ಬಿಟ್ಟು ಇಡೀ ನುಂಗಿ ಇಡೀ ಕತ್ತನ್ನ ತಿರುಗಿಸುತ್ತ ಅದು ತನ್ನ ದೇಹ, ಒಂದ್ ರೌಂಡ್ ಸರ್ಕಲ್ ತರ ಸುತ್ತಬಿಟ್ಟು ಆಮೇಲೆ ನೀರೆಲ್ಲ ಕೊಡ್ಕೊಂಡ್ಬಿಟ್ಟು ಹೊರಟೋಗ್ಬಿಡ್ತದೆ. ಇದು ಇದರ ವಿಶೇಷತೆ, ಮಿಂಚುಳ್ಳಿ ಎಲ್ಲಿದೆಯೋ ಅಲ್ಲಿ ನೀರು ಶುದ್ಧವಾಗಿದೆ. ಇನ್ನೊಂದೇನು ಅಂದ್ರೆ ನಮ್ಮ ಕೋಲಾರದವ್ರು ನಂಬಿರೋದು, ಮಿಂಚುಳ್ಳಿ ನಮ್ಮ ಹೊಲಕ್ಕೆ ಈ ವರ್ಷ ಬಂದಿದೆ ಅಂದ್ರೆ ನಮ್ಮ ಬೆಳೆ ಚೆನ್ನಾಗುತ್ತೆ ಅಂತ ನಂಬಿಕೆ ಇದೆ ಇವರಿಗೆ. ಅದಕ್ಕೇನ್ ಮಾಡ್ತಾರೆ, ಆ ಮಿಂಚುಳ್ಳಿ ಬರ್ಲಿಕ್ಕೋಸ್ಕರ ಅದಕ್ಕೆ ಬೇಕಾದಂತ ವಾತಾವರಣವನ್ನ ಅವ್ರು ಸೃಷ್ಟಿ ಮಾಡ್ತಾರೆ ಇಲ್ಲಿ ಜನಗಳು. ಅದಕ್ಕೇನ್ ಬೇಕೋ ಅಂತದ್ದು, ಮೀನನ್ನು ಇಡಬಹುದು ಅಥವಾ ನೀರನ್ನು ಇಡಬಹುದು, ಆತರ ಎಲ್ಲ ಮಾಡ್ತಾರೆ. ಅದು ಒಂದು ಇದು ಅಂದ್ರೆ ಆಯಾ ಊರಿನ ಪದ್ಧತಿಯ ಪ್ರಕಾರ ಅಂತ ನಡೀತದೆ, ಅದು ಕೂಡ ಸಂರಕ್ಷಣೆ ಮಾಡ್ಲಿಕ್ಕೆ ಇರುವಂತಹ ಒಂದು ರೀತಿ. ಹಿಂದೆಲ್ಲ ಏನ್ ಮಾಡ್ತಿದ್ರು, ದೇವರ ವನ ಅಂತ ಮಾಡ್ತಿದ್ರು, ಪವಿತ್ರ ವನ ಅಂತ ಮಾಡ್ತಿದ್ರು, ನಾಗವನ ಅಂತ ಬೆಳೆಸ್ತಿದ್ರು. ಇವೆಲ್ಲವೂ ಕೂಡ ಈ ಪ್ರಾಣಿ ಪಶು ಪಕ್ಷಿಗಳನ್ನ ಉಳಿಸ್ಲಿಕ್ಕೋಸ್ಕರವಾಗಿಯೇ ಅವುಗಳನ್ನ ಮಾಡಿದ್ದು.
0: ಹೌದು, ಪ್ರತಿ ಊರಿನ ಸುತ್ತಮುತ್ತ ಇದ್ದೇ ಇರ್ತಾ ಇತ್ತು.
1: ಹೌದು, ಒಂದು ಪವಿತ್ರ ವನ ಅಂದ್ರೆ ಅಲ್ಲಿ ಯಾರು ಮನುಷ್ಯರು ಹೋಗ್ತಾ ಇರ್ಲಿಲ್ಲ, ಬರೀ ಅಲ್ಲಿ ಪ್ರಾಣಿ ಪಕ್ಷಿ ಹಾವು ಇವು ಎಲ್ಲ ಚೆನ್ನಾಗಿ ಬೆಳ್ಕೊಳ್ತಿತ್ತು ಅಂತ ಒಂದು.
0: ಹೌದು,
1: ಅಂದ್ರೆ ಪ್ರಾಕೃತಿಕವಾಗಿ ಸಮತೋಲವನ್ನ ಕಾಪಾಡ್ಲಿಕ್ಕೋಸ್ಕರ ಈ ನಾಗಬನಗಳು, ಪವಿತ್ರ ಬನಗಳು, ಕಾಡು ಅಂದ್ರೆ ದೇವರ ಕಾಡು ಈ ತರ ಎಲ್ಲ ಬಂತು. ಈಗ ಅವೆಲ್ಲ ಹೋಗಿ ಬಿಟ್ಟಿದಾವೆ, ಎಲ್ಲೂ ಕಾಣೋದೇ ಇಲ್ಲ.
0: ಎಲ್ಲಿ ಸ್ವಲ್ಪ ಜಾಗ ಸಿಕ್ಕುತ್ತೆ ಅದನ್ನ ಬಳಸ್ಕೊಳ್ತಾರೆ.
1: ಹೌದು ಹೌದು, ಆ ತರದ್ದು. ಇನ್ನೊಂದು ಜೌಗು ಪಕ್ಷಿ ಅಂತ ಇದೆ ನಮ್ಮಲ್ಲಿ, ಇದೆ ಕೋಲಾರದಲ್ಲಿ ಇದೆ. ಎಲ್ಲಿ ನೀರು ತುಂಬಾ ಕೆಸರು ಕೆಸರು ತರ ಇರುತ್ತೆ ನೋಡ್ರಿ, ಲ್ಯಾಟ್ರೈಟ್ ಸಾಯಿಲ್ ಅಂತೀವಿ ಅದನ್ನ, ಅಲ್ಲಿ ಆ ಪಕ್ಷಿ ನೀರನ್ನೆಲ್ಲ ಕುಡಿತದೆ, ಆ ಮಣ್ಣನ್ನ ಮತ್ತೆ ಫಲವತ್ತಾಗಿ ಮಾಡುತ್ತಾರೆ. ಇದು ಜೌಗು ಪಕ್ಷಿ ಅಂತ.
0: ಅದು ಎಲ್ಲಿ ಜೌಗು ಪ್ರದೇಶ ಅಂತ ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ.
1: ಹೌದು ಹೌದು, ಅಲ್ಲಿ ಇರ್ತದೆ ನೋಡಿ ಕೆಲವು ಪಕ್ಷಿಗಳ ಕೆಸರಲ್ಲಿ. ಹಾಗೆ ನೀವು ಇನ್ನೊಂದು ನೋಡಿರ್ತೀರ, ಕೆಸರಿನಲ್ಲಿ ಬಿಳಿ ಕೊಕ್ಕರೆ ತರ ಇರ್ತದೆ, ಕೊಕ್ಕರೆ ಅಲ್ಲ ಅದು, ಬಟ್ ಕೊಕ್ಕರೆ ತರ ಇರುತ್ತೆ, ಬಿಳಿದು ಕಪ್ಪುದು, ಅದರಲ್ಲಿ ವಿವಿಧ ಬಣ್ಣಗಳೆಲ್ಲ ಇರ್ತದೆ. ಅವೆಲ್ಲವೂ ಸಹ ಆ ನೀರನ್ನ ಸ್ವಚ್ಛ ಮಾಡುವಂತ ಕೆಲಸವನ್ನ ಮಾಡ್ತವೆ ಅವೆಲ್ಲ. ಸೊ ಹಾಗಾಗಿ ಜಲಚರಗಳು ಬೇಕು ನಮಗೆ, ಹಾರಾಡುವ ಪಕ್ಷಿಗಳು ಬೇಕು, ಓಡುವ ಪಕ್ಷಿಗಳು ಕೂಡ ಬೇಕು, ಇರಬೇಕು ನಮ್ಮ ಜೊತೆಯಲ್ಲಿ.
0: ಯಾಕಂದ್ರೆ ಪ್ರತಿಯೊಂದು ಪಕ್ಷಿಯ ಕೊಡುಗೆ ತುಂಬಾ ಅಪಾರವಾದದ್ದು ನಮಗೆ.
1: ಹೌದು, ಎಲ್ಲಾ ರೀತಿನಲ್ಲಿ ಎಲ್ಲಾ ಪ್ರದೇಶಗಳಲ್ಲಿ ಅವುಗಳು ಏನ್ ವಾಸ ಮಾಡ್ತೇವೋ ಅಲ್ಲೆಲ್ಲ ಅವು ತನ್ನಷ್ಟ ತಾನೇ ಪ್ರಕೃತಿಯಲ್ಲಿ ಸಮತೋಲನ ಆಗುವ ರೀತಿಯಲ್ಲೇ ನಡ್ಕೊಳ್ತಾವ.
0: ಹೌದು,
1: ಹಾಗಾಗಿ ಅವುಗಳ ಪಕ್ಷಿ ಧ್ವನಿ ಇರಬಹುದು, ಬಣ್ಣಗಳಿರಬಹುದು, ಇವೆಲ್ಲವೂ ಕೂಡ ಮನುಷ್ಯನಿಗೆ ಅತ್ಯಾಕರ್ಷಣೆ ಆಗಿನೇ ಅವುಗಳ ಅಳಿವಿನ ಅಂಚಿ ಬಂದೇನೋ ಅಂತ ಅನ್ಸುತ್ತೆ ಇವತ್ತು ನೋಡಿದೆ.
0: ಹೌದು, ಕೆಲವೊಮ್ಮೆ ಅದು ಸಹ ಕಾರಣವಾಗಿರುತ್ತೆ. ಹೌದು,
1: ಕಾರಣ ಆಗಿದೆ
0: ಮನುಷ್ಯ
1: ದುರಾಸೆಗೆ. ಇವೆಲ್ಲ ತನಗೇನೋ ಬೇಕು ಅಂತ ಅವುಗಳ ಪುಕ್ಕಗಳನ್ನು ತಕ್ಕೊಳ್ಳೋದು ಮಾಂಸಕ್ಕೋಸ್ಕರ ಇವೆಲ್ಲವೂ ಇದ್ದೇ ಇದೆ. ಆದ್ರೆ ಅದ್ರ ಜೊತೆಯಲ್ಲಿ ನಾವು ಅದ್ರ ವಂಶ ಬೆಳಿಲಿಕ್ಕೂ ಕೂಡ ನಾವು ಸಹಾಯ
0: ಅವಕಾಶ ಮಾಡ್ಕೊಡ್ಬೇಕು.
1: ಅವಕಾಶ ಮಾಡ್ಕೊಡ್ಬೇಕು. ಅದ್ರದ್ದು ಯಾವುದೇ ಆವಾಸ ಸ್ಥಾನ ಇರ್ಲಿ, ಯಾವುದೇ ಬದಲಾವಣೆ ಆಗ್ಲಿ ಅಲ್ವಾ, ಅವೆಲ್ಲವೂ ಕೂಡ ಪಕ್ಷಿಗಳಿಗಾಗ್ಲಿ ಕೀಟಗಳಿಗಾಗ್ಲಿ ಎಲ್ಲಿ ಯಾವ್ದೇ ಇರ್ಲಿ, ಯಾವುದೇ ಅದೊಂದು ಜೀವಿ ಅಂತ ಹೇಳಿದ್ರೆ ಅವುಗಳನ್ನೆಲ್ಲ ಸಂರಕ್ಷಣೆ ಮಾಡುವಂತ ಕೆಲಸ ನಮ್ಮಿಂದ ಆಗ್ಬೇಕು.
0: ಹೌದು,
1: ವಲಸೆ ಹಕ್ಷಿಗಳ ಪಕ್ಷಿಗಳು ಬರ್ತವೆ, ಅವು ಇಲ್ಲಿ ಸುಮ್ನೆ ಬಂದು ಹೋಗೋದಿಲ್ಲ, ನಮಗೆ ತುಂಬಾ ಲಾಭ ಮಾಡಿಕೊಡ್ತವೆ.
0: ಹೌದು,
1: ಅವು ಕೂಡ ಹಾಗಾಗಿ ವಲಸೆ ಪಕ್ಷಿಗಳು ಬಂದಾಗ್ಲೂ ನಾವು ಅವುಗಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಮತ್ತೆ ಇಲ್ಲಿರುವಂತ ಪಕ್ಷಿಗಳನ್ನು ಕೂಡ ನಾವು ಚೆನ್ನಾಗಿ ನೋಡ್ಕೊಳ್ಬೇಕು. ನಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ನಮ್ ಕಡೆ ಇದ್ದಾಗಿ ಅವುಗಳನ್ನ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಅನ್ನೋದು ಒಂದು ಏನ್ ಹೇಳ್ಬೋದಪ್ಪ, ಪ್ರಾಕೃತಿಕ ಸಮತೋಲನಕ್ಕಾಗಿ ಅವು ಕೇಳ್ಕೊಂಡ ಹಾಗೆ ನಿಮಗಾಗಿ ನಮ್ಮನ್ನು ಉಳಿಸಿ ಅಂತ ಹೇಗೆ ಹೇಳ್ತಾ ಇದ್ದಾವೆ ಅಂತ ಹೇಳಿದ್ರೆ, ನಮಗೆ ಅವುಗಳ ಅವಶ್ಯಕತೆ ಇದೆಯೋ ಅವುಗಳಿಂದ ನಮಗೆ ಅವಶ್ಯಕತೆ ಇದೆಯೋ ಅಂತ ನೋಡ್ಬೇಕು.
0: ಅಂದ್ರೆ ಬಹುಶಃ ಏನಾಗಿರೋದ್ರೆ ಮೇಡಮ್, ಈಗಿನ ಪ್ರಸ್ತುತ ಒಂದು ದಿನಗಳಲ್ಲಿ ಅಂದ್ರೆ ಸಾರ್ವಜನಿಕರು ಮರ್ತೋಗಿದ್ದಾರೆ ಅನ್ಸುತ್ತೆ ಸರ್. ಇವಾಗ ಅಂತ ಹೇಳಿದ್ರೆ ನಿಮಗಾಗಿ ನಮ್ಮನ್ನು ಉಳಿಸಿ ಅಂದ್ರೆ ಆ ಪಕ್ಷಿಗಳಿಗಾಗಿ ನಾವು ಪಕ್ಷಿಗಳಿಗಾಗಿ ನಾವು ಬದುಕಬೇಕು ಆಕ್ಚುಲಿ. ಅದು ಇಲ್ಲಿ ಉಲ್ಟಾ ಪಕ್ಷಿ ಇದ್ರೇನು ಹೋದ್ರೆ ಅನ್ನೋ ಅಂತ ಭಾವನೆ ಬಂದ್ಬಿಟ್ಟಿದೆ ಈಗಾಗ್ಲಿ ಕೆಲವರಲ್ಲಿ.
1: ಹೌದು, ಈಗ ಇತ್ತೀಚೆಗೆ ಸ್ವಲ್ಪ ಜನ ಪಕ್ಷಿ ವೀಕ್ಷಣೆ ಮಾಡೋದು, ಕೆಲವರು ಫೋಟೋಗ್ರಫಿ ಮಾಡ್ಲಿಕ್ಕೋಸ್ಕರ ಹೋಗ್ತಾರೆ. ಇನ್ನೊಂದು ಆ ವೀಕ್ಷಣೆ ಮಾಡುವ ರೀತಿನಲ್ಲಿ ಯಾರ್ಯಾರು ಹೋಗ್ತಾರಲ್ವಾ ಅವರೆಲ್ಲರೂ ಸಹ ತುಂಬಾ ತಾಳ್ಮೆಯಿಂದ ಇರ್ಬೇಕಾಗುತ್ತೆ.
0: ಹೌದು, ಕೆಲವೊಂದು ಪಕ್ಷಿಯ ಫೋಟೋ ತಗೊಳ್ಳೋದಕ್ಕೆ ಸಾಕಷ್ಟು ಕೆಲವು ವರ್ಷಗಳ ಗಟ್ಟಲೆ ಕಾದಿರ್ತಾರೆ.
1: ಹೌದು, ಇನ್ನೊಂದು ಪೂರ್ಣಚಂದ್ರ ತೇಜಸ್ವಿ ಒಂದ್ ಕಡೆ ಬರೀತಾರೆ ಅವರ ಪುಸ್ತಕದಲ್ಲಿ, ಅವರು ಮೂಡಿಗೆರೆನಲ್ಲಿ ಇದ್ದಿದ್ದಲ್ವಾ, ಹತ್ರ ತುಂಬಾ ಮರಗಳೆಲ್ಲ ಇತ್ತು, ಅವ್ರ ಮಗು ಹೆಣ್ಮಗಳು, ಅವರು ಒಂದ್ ಮರದ ಮೇಲೆ ಪಕ್ಷಿ ದಿನ ಬಂದು ಬಂದು ಇರ್ತಾ ಇತ್ತು, ಹಾಗೆ ಮೊಟ್ಟೆನು ಇಟ್ಬಿಟ್ಟಿದೆ. ಆಮೇಲೆ ಎರಡ್ ಮೂರು ದಿವಸ ಆಯ್ತು, ಬರ್ಲೇ ಇಲ್ಲ ತಾಯಿ ಆಹಾರ ತರಕ್ ಹೋದ್ ವಾಪಸ್ ಬರ್ಲೇ ಇಲ್ಲ. ಇವು ಪಕ್ಷಿಗಳು ಕೊಯ್ ಕೊಯ್ ಮಾಡ್ತಾವಲ್ಲ, ಚೀರ್ ಚೀರ್ತವೆ ಎಲ್ಲ. ಅದು ಮಗು ಹೇಳ್ತಾಳೆ, ಅಪ್ಪ ಅಪ್ಪ ಅದನ್ನ ಒಳಗ್ ತಗೊಂಬಾರಪ್ಪ, ಅಮ್ಮ ಬರ್ಲಿಲ್ಲ ಆದ್ರೆ ಅಮ್ಮ ಬರ್ಲಿಲ್ಲ ಅಂತ ಹೇಳ್ತಾಳೆ. ಇವ್ ತಗೊಂಡ್ ಬಂದು ನೋಡೋಣ ಏನಾದ್ರು ತಿನ್ಸ್ಲಿಕ್ ಆಗುತ್ತಾ ಅಂತ ತಿನ್ಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಆಗಲ್ಲ. ಒಂದು ಬಾಳೆಹಣ್ಣು ಸ್ಮ್ಯಾಶ್ ಮಾಡಿ ಕೊಡ್ತಾರೆ, ಅದು ಮೂಗ್ನಲ್ಲಿಂದ ಹೊರಗ್ ಬಂದ್ಬಿಡ್ತದೆ. ಆಮೇಲೆ ಅನ್ನದ ಹಗಳನ್ನೆಲ್ಲ ಸಣ್ಣಗೆ ಪಾಯಸ ತರ ಮಾಡಿ ಕೊಡ್ತಾರೆ, ಇನ್ನು ತಿನ್ಲಿಕ್ ಬರಲ್ಲ ಅವ್ಕೆ, ಹಾಗಾಗಿ ಸತ್ತೋಗ್ಬಿಡ್ತಾವ ಮೂರು ಮರಿಗಳನ್ನ. ಅದು ಅವಾಗ ಬರ್ದಿದಾರ, ಅವ್ರ ತಾಯಿ ಕೊಟ್ಟಂತಹ ಗುಟುಕೇನಿದೆ ಅವುಗಳಿಗೆ ಮಾತ್ರ ಅದು ಆಹಾರ.
0: ಹೌದು,
1: ನಾವೇನೋ ಬಹಳ ಪ್ರೀತಿಯಿಂದ ಅವುಗಳಿಗೇನ ಮಾಡ್ಲಿಕ್ಕೆ ಹೋದ್ರೆ ನಾವು ಅವನ್ನ ಉಳಿಸಕ್ ಸಾಧ್ಯ ಇಲ್ಲ. ಹಾಗಾಗಿ ತಾಯಿ ಪಕ್ಷಿ ಬರುವ ಹಾಗೆ ನಾವು ನೋಡ್ಕೊಳ್ಬೇಕು.
0: ತನ್ನ ತಾಯಿಗೆ ತಿಳಿದಿರುತ್ತದೆ ತನ್ನ ಮಗುವಿಗೆ ನಾನು ಯಾವ ರೀತಿ ಆಹಾರ ಕೊಡಬೇಕು. ಯಾಕಂದ್ರೆ ಪಕ್ಷಿಗಳಿಗೆ ಅದು ಆ ಒಂದು ಜ್ಞಾನ ಇರುತ್ತೆ, ಯಾಕಂದ್ರೆ ನಮ್ಗೆ ಗೊತ್ತಿರಲ್ಲ ಅದು ಯಾವ ಪ್ರಭೇದಕ್ಕೆ ನಾವೇನು ಕೊಡ್ಬೇಕಾದ್ರು.
1: ಅದು ತನ್ನ ದೇಹದ 10 ಪಟ್ಟು ಆಹಾರ ತಗೊಳುತ್ತೆ ದಿನಕ್ಕೆ. ಹಾಗಾಗಿ ತಂದೆ ತಾಯಿ ಇಬ್ರುನು ಅವು ಪಕ್ಷಿಗಳದ ಇದಾವಲ್ಲ ಅವು ಒಂದಾದ್ಮೇಲೆ ಒಂದಾದ್ಮೇಲೆ ಅಮ್ಮ ಬಂತು ಅಂದ್ರೆ ಅಮ್ಮ ತನ್ ಗುಟು ಕೊಡೋಷ್ಟೊಳಗೆ ಅಪ್ಪ ಒಂದ್ ಬರುತ್ತೆ ತಗೊಂಡು. ಹೀಗೆ ಕಂಟಿನ್ಯೂಸ್ ತಿನ್ಸ್ತಾ ಇರ್ಬೇಕು ಅವಕ್ಕೆ ಹಾರಾಡ ತನಕನು. ಸೊ ಹಾಗಾಗಿ ಆ ತಂದೆ ತಾಯಿ ಪಕ್ಷಿಗಳಿಗೆ ತುಂಬಾ ಜವಾಬ್ದಾರಿ ಅದು. ಹಾಗಾಗಿ ಆ ಪಕ್ಷಿಗಳನ್ನ ಉಳಿಸುವಂತ ಕೆಲಸವನ್ನ ನಾವು ಮಾಡ್ಲೇಬೇಕಾಗತ್ತೆ. ಮತ್ತೆ ಗೂಡುಗಳನ್ನ ಯಾವತ್ತೂ ನಾವು ಅದ್ರ ಹತ್ರ ಹೋಗ್ಬಾರ್ದು ನಿಜವಾಗಿ ಅಂತ ಹೇಳಿದ್ರೆ. ಆ ಕಟ್ಟಿರುವಂತ ಗೂಡಿದೆ ಮತ್ತೆ ಹಾವುಗಳು ತಿಂತವೆ ಹದ್ದುಗಳು ತಿಂತವೆ ಅವುಗಳನ್ನೆಲ್ಲ ಸ್ವಲ್ಪ ಅವಾಯ್ಡ್ ಅಂದ್ರೆ ಪಕ್ಷಿಗಳ ಅದ್ರದ್ದು ಒಂದ್ ಸಂತಾನ
0: ಬೆಳಿಬೇಕು.
1: ಅದನ್ನೆಲ್ಲ ಸ್ವಲ್ಪ ನಾವು ಜಾಗರೂಕತೆಯಿಂದ ನೋಡ್ಬೇಕಪ್ಪ. ಕಾಡಿನಲ್ಲಿ ಅವುಗಳು ಪಾಡಿಗೆ ಅವು ಇದ್ದೇ ಇರ್ತವೆ, ಆದ್ರೆ ನಮ್ಮ ಸುತ್ತಮುತ್ತ ಇರುವಂತಹದ್ದು ಇದ್ದರೆ ಅವುಗಳನ್ನು ಸ್ವಲ್ಪ ಜಾಗರೂಕತೆಯನ್ನ ನೋಡ್ಕೊಳ್ಬೇಕಾಗುತ್ತೆ.
0: ಹೌದು, ಸೊ ಅವುಗಳಿಗೂ ಸ್ವತಂತ್ರವಾಗಿ ಬದುಕಲಿಕ್ಕೆ ನಾವು ಅವಕಾಶ ಮಾಡ್ಕೊಡ್ಲೇಬೇಕು,
1: ಅವಕಾಶ ಮಾಡ್ಕೊಡ್ಬೇಕಾಗತ್ತೆ. ಹೀಗೆ ನಮ್ಮ ದಿನಚರಿಯಲ್ಲಿ ಇದೊಂದು ಅವಿಭಾಜ್ಯ ಅಂಗ ಅಂತ ತಿಳ್ಕೊಂಡು ನಾವು ಮಾಡೋದು ಒಳ್ಳೇದು.
0: ಹೌದು ಹೌದು ಮೇಡಮ್, ಯಾಕಂತ ಹೇಳಿದಂಗೆ ಮನೆ ಮೇಲೆ ಆಗಿ ಒಂದು ನೀರಿನ ವ್ಯವಸ್ಥೆ ಆಗಿರ್ಬೋದು, ಒಂದು ಕಾಳುಗಳ ವ್ಯವಸ್ಥೆ, ಅವುಗಳಿಗೆ ಒಂದು ನಮ್ಗೆ ಈಗಾಗಲೇ ರೊಟ್ಟಿನ್ ಬಾಕ್ಸ್ ಎಲ್ಲ ಇರುತ್ತೆ. ಸೊ ಒಂದಿಷ್ಟು ವಿಶ್ರಾಂತಿ ತಗೊಳೋದಕ್ಕಾಗಿರ್ಬೋದು, ತಗೊಳ್ದಂಗೆ ಮೊಟ್ಟೆ ಇಟ್ಟು ಸಂತಾನ ಅಭಿವೃದ್ಧಿಗಾಗಿರ್ಬೋದು. ಸೊ ನಮ್ಮ ಒಂದು ಸಣ್ಣ ಅಳಿಲಿ ಸೇವೆನ ಪ್ರತಿಯೊಬ್ರು ಮಾಡಿದಾಗ, ಸೊ ಬಹುಶಃ ನಮ್ಮ ತಗೊಳ್ದಾಗೆ ನಮ್ಮ ಒಂದು ಪ್ರದೇಶದಲ್ಲಿರುವಂತ ಇರುವಂತ ಪ್ರಭೇದಗಳನ್ನಾದ್ರೂ ನಾವು ಉಳಿಸ್ಕೊಂಡು ಮುಂದಿನ ದಿನಕ್ಕೆ ಹೋಗ್ಬೇಕಾಗುತ್ತೆ.
1: ಈಗ ನಿಮ್ಗೆ ಒಬ್ರು ಪಕ್ಷಿ ಪ್ರೇಮಿ ಇದಾರೆ, ಅವರು ಸೈನ್ಯದಲ್ಲಿ ಇದ್ದವರು, ಅವರು ದಾವಣಗೆರೆ ಅವ್ರ ಊರು, ಆ ದಾವಣಗೆರೆ ಹತ್ರ ಒಂದು ಹಳ್ಳಿ, ಅವರ ಪಾಲಿಗೆ ಬಂದಂತ 4 ಎಕರೆ ಜಮೀನಲ್ಲಿ ಅವರು ಜೋಳ ಹಾಕ್ತಾರೆ. ಜೋಳ ಹಾಕ್ಬಿಟ್ಟು ಅದನ್ನ ಕಟಾವ್ ಮಾಡೋದಿಲ್ಲ, ಪೂರ್ತಿ ಬೇಲಿ ಹಾಕಿಬಿಡ್ತಾರೆ 4 ಎಕರೆಗೆ. ಬರೀ ಪಕ್ಷಿಗಳು ಬಂದು ತಿಂದೋಗ್ಲಿಕ್ಕೋಸ್ಕರನೇ ಅದು ಮಾಡಿದ್ರು ಅವರು.
0: ಇದು ವಿಶೇಷವಾಗಿರುತ್ತೆ,
1: ವಿಶೇಷವಾಗಿ ಅಂದ್ರೆ ತುಂಬಾ ಕಲರ್ಫುಲ್ ಆಗಿರುವಂತ ಪಕ್ಷಿಗಳು ಬರ್ತಾ ಇತ್ತು ಅದ್ರಲ್ಲಿ. ನಾನು ಟಿವಿನಲ್ಲಿ ತೋರಿಸಿದ್ ನಾನು ಹೇಳ್ತಾ ಇರೋದು, ಒಂದು ಜೋಳದ ತೆನೆ ಮೇಲೆ ಒಂದ್ ಪಕ್ಷಿ ಕುತ್ಕೊಂಡ್ಬಿಟ್ರೆ ಬಾಯಿಗೆ ಬಿಡ್ತದ ಅದು, ಹೌದಾ?
0: ಹೌದು.
1: ಆದ್ರೆ ಅದ್ರ ಜೊತೆಗೆ ಇನ್ನೊಂದ್ ಪಕ್ಷಿ ಬರುತ್ತೆ, ಆ ಗಿಡವನ್ನ ನೇರವಾಗಿ ಹಿಡ್ಕೊಳ್ಳುತ್ತದ ಇನ್ನೊಂದ್ ಪಕ್ಷಿ, ಆ ಕಾಳುಗಳನ್ನ ತಿನ್ನುತ್ತೆ. ಆ ಪಕ್ಷಿ ಮತ್ತೆ ದಂಟನ್ನ ಹಿಡ್ಕೊಂಡಾಗ ಈ ಪಕ್ಷಿ ಹೋಗಿ ಆ ಕಾಳುಗಳನ್ನ ತಿನ್ನುತ್ತೆ. ಎಷ್ಟು ಕೋಆಪರೇಷನ್ ಗೊತ್ತಾ ಅವುಗಳಲ್ಲಿ.
0: ಅದು
1: ತುಂಬಾ ಸಾವಿರಾರು ಪಕ್ಷಿಗಳು ಅಲ್ಲಿ ಬರುವ ಹಾಗೆ ಅವ್ರು ಮಾಡಿದ್ರು. ಹೆಸರಿಂದ ಆಗ್ಲಿಲ್ಲ ನನಗೆ, ದಾವಣಗೆರೆ ಹತ್ರ ಇದು ನಡೆದದ್ದು ಕತೆ. ಇಲ್ಲಿ ನಮ್ಮ ಮಾಲೂರಿನಲ್ಲಿ ಒಬ್ರು ಹುಡುಗ, ಅವ್ರದ್ದು ಜಮೀನು ಬಂತು 2 ಎಕರೆ ಜಮೀನು ಅವರಿಗೆ, ಹುಡುಗ ಅವನಿನ್ನ ಸಣ್ಣವನಂದ್ರೆ 22 ವರ್ಷ. ಆ ಹುಡುಗ ಎಲ್ಲಾ ರೀತಿಯ ಹಣ್ಣುಗಳ ಮರಗಳನ್ನ ಹಾಕಿದ ಹೊಲದಲ್ಲಿ,
0: ಜಮೀನಲ್ಲಿ
1: ಹಾಕ್ಬಿಟ್ಟು ಎಲ್ಲ ಕಲ್ಲಿನ ಬೇಲಿ ಹಾಕಿದ, ಯಾರು ಒಳಗಡೆ ಹೋಗ್ಬಾರ್ದು. ಆ ಹಣ್ಣಿನ ಮರಗಳೆಲ್ಲ ಕೂಡ ಈ ಪಕ್ಷಿಗಳಿಗೆ, ಕೋತಿಗಳಿಗೆ ಅಂತ ಬಿಟ್ಟಿದ್ದಾನೆ ಅವನು. ಸೊ ಈ ತರ ಪಕ್ಷಿ ಪ್ರೇಮಿಗಳು, ಪ್ರಾಣಿ ಪ್ರೇಮಿಗಳು ಇದ್ದಾರೆ ಅಂತ ಇಲ್ಲ. ಸೊ ಇಂತಹವರ ಸಂಖ್ಯೆ ಜಾಸ್ತಿ
0: ಆಗ್ಬೇಕು. ಹೌದು
1: ಹೌದು.
0: ಸೊ ಈ ರೀತಿ ಆದಾಗ್ಲೇ ನಾವು ಎಲ್ಲಾನು ಒಂದು ಬ್ಯಾಲೆನ್ಸ್ಡ್ ಆಗಿ ಹಾಗೆ ನಾವು ಅವಾಗ ಒಂದು ಆರೋಗ್ಯಕರ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಗೆ.
1: ಹೌದು ಹೌದು.
0: ಸೊ ಯಾವುದೇ ರೀತಿಯಿಂದ ನಮ್ಗೆ ಅದು ಲಾಭವಾಗಿರುತ್ತೆ.
1: ಹೌದು ಹೌದು. ಇನ್ನೊಂದು ಈಗ ನಿಮಗೆ ಒಂದು ಹದ್ದಿನ ಬಗ್ಗೆ ಹೇಳ್ಬಿಡ್ತೀನಿ. ಹದ್ದುಗಳು ಮೊದಲು ಸಾವಿರಾರು ಸಂಖ್ಯೆಯಲ್ಲಿ ಇದ್ದು ನಮ್ಮಲ್ಲಿ.
0: ಹೌದು.
1: ಈಗ ಬೆರಳೆಣಿಕೆ ಎಷ್ಟಾಗಿದೆ? ಯಾಕೆ ಆ ತರ ಆಗಿದೆ ಅಂದ್ರೆ, ಹಸುಗಳು ಅವುಗಳ ಆಹಾರ ಪ್ರಾಣಿಗಳು ಸತ್ತ ಪ್ರಾಣಿಗಳನ್ನ ತಿನ್ನೋದಲ್ವಾ. ಈ ಹೆಚ್ಚಾಗಿ ಏನಾಗುತ್ತೆ, ಈ ಹಸುಗಳು ಸತ್ತ ಮೇಲೆ ಅವುಗಳ ಕಾಯಿಲೆ ಆಗಿದ್ರೆ ಅಥವಾ ಇನ್ನೇನು ಆಗಿ ಸತ್ತಿದ್ದಾವೆ ಅಂತ ಹೇಳಿದ್ರೆ ವಾಸನೆ ಬರಬಾರ್ದು ಅಂತ ಒಂದು ಔಷಧಿಯನ್ನ ಹಾಕ್ತಾರೆ, ರಾಸಾಯನಿಕ ವಸ್ತುವನ್ನ ಹಾಕ್ತಾರೆ ಅದ್ರ ಮೇಲೆ. ಅದು ಏನಾಗುತ್ತೆ, ಆಮೇಲೆ ಎಸ್ದು ಬಿಡ್ತಾರೆ ಎಲ್ಲೋ ಒಂದ್ ಕಡೆ. ಅವುಗಳನ್ನ ತಿಂದಂತಹ ಹದ್ದುಗಳು ಅವು ಮರಣ ಹೊಂದ್ತಾ ಇದ್ದಾರೆ. ಸೊ ಇದು ಜನರಿಗೆ ಗೊತ್ತಾಗ್ಬೇಕು, ನಾವು ಇದನ್ನ ಹಾಕಬಾರ್ದು ಅಂತೇಳಿ. ಸತ್ತ ಪ್ರಾಣಿಗಳನ್ನ ಹೇಗೆ ಸತ್ತಿದ್ದವೋ ಹಾಗೆ ಅವುಗಳದ್ದು ಹದ್ದುಗಳಿಗೆ ಅದು ಆಹಾರ ಹೆಚ್ಚಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಅವನ್ನ ಹಾಗೇನೆ ಅಂದ್ರೆ ಹೊರ ಊರಿಂದ ಹೊರಗಡೆ ಬಿಡೋದು ಒಳ್ಳೇದು ಅಂತ ಹೇಳಿ. ಯಾವ್ದೇ ರಾಸಾಯನಿಕ ವಸ್ತುಗಳನ್ನ ಅದಕ್ಕೆ ಹಾಕದೆ ಹಾಗೆ ಬಿಟ್ರೆ ಅದು ಒಂದ್ ರೀತಿನಲ್ಲಿ ನಾವು ಹದ್ದುಗಳನ್ನ ಹೋಲಿಸಿದ ಹಾಗಾಗುತ್ತದೆ. ಅದು ಒಂದ್ ಕೆಲಸ ಮಾಡಬಹುದು ಅಂದ್ರೆ ಇದೆಲ್ಲ ಗೊತ್ತಿರ್ಬೇಕಲ್ಲಪ್ಪ ಜನ.
0: ಹೌದೌದು ಮೇಡಮ್. ಯಾಕಂದ್ರೆ ಸೊ ಕೆಲವೊಮ್ಮೆ ಎಲ್ಲಾನು ತಿಳ್ಕೊಂಡಿದೀವಿ ಅಂತ ಭಾವಿಸ್ತಿರ್ತಾರೆ, ಕೆಲವೊಮ್ಮೆ ತಿಳ್ಕೊಂಡಿರೋದ್ರಿಂದಾನೆ ಸಾಕಷ್ಟು ಸಮಸ್ಯೆಗಳು, ಅನಾಹುತ ಸಮಸ್ಯೆಗಳು ಈ ರೀತಿ ಆಗ್ತಾ ಇರುತ್ತೆ.
1: ಹೌದು ಹೌದು. ಹಾಗಾಗಿ ಸ್ವಲ್ಪ ಒಂಚೂರ್ ಅವೇರ್ನೆಸ್ ಕೊಟ್ರೆ ಆವಾಗ ಅವಾಗ ಈ ತರ ಇದನ್ನೆಲ್ಲ ಮಾಡ್ಬೇಕಾದ್ರೆ ಮಕ್ಕಳ ಮುಖಾಂತರನೇ ಮಾಡ್ಬೇಕು.
0: ಹೌದು. ಯಾಕೆ ನಾವು ಯಾವ್ದೇ ವಿಷಯಗಳನ್ನ ನಾವು ಒಂದು ಶಾಲೆಯಲ್ಲಿ ಮೊದ್ಲೇ ಇಲಾಖೆಯವರು ಮೊದ್ಲೇ ಹೋಗೋದೆ ಶಾಲಾ ಮಕ್ಕಳ ಹತ್ರ. ಸೊ ಅವ್ರಿಗೆ
1: ಒಂದು ಪಠ್ಯಕ್ರಮದಲ್ಲಿ ಈ ತರದ್ದೆಲ್ಲ ಹಾಕಿದ್ರೆ
0: ಹೌದು
1: ಅದು ಅವಾಗ ಅರ್ಥ ಆಗುತ್ತೆ. ಆ ತರ ಮಾಡಿದ್ರೆ ತುಂಬಾ ಒಳ್ಳೇದು. ಅದನ್ನ ಪಠ್ಯಕ್ರಮದಲ್ಲಿ ಸೇರಿಸುವಾಗ ಯಾರಿರ್ಬೇಕು, ಯಾರು ಯಾವ ತರ ಕೊಡ್ಬೇಕು, ಅದೆಲ್ಲ ಬಂದ್ರೆ ತುಂಬಾನೇ ಒಳ್ಳೇದಾಗುತ್ತೆ.
0: ಹೌದು.
1: ಸೊ ಇದು

0: ಈ ಮಾಡಿ ಇಂದ ಹಿಡಿದ್ಬಿಟ್ಟು ದೊಡ್ಡವರ ಆಗೋವರೆಗೂ ಪ್ರತಿ ವರ್ಷ ಒಂದೊಂದು ವಿಧವಾದಂತಹ ಪಕ್ಷಿಗಳ ಬಗ್ಗೆ ಆಗ್ಲಿ, ಪ್ರಾಣಿಗಳ ಬಗ್ಗೆ ಆಗ್ಲಿ, ಅವುಗಳ ಅಳಿವಿನ ಅಂಚಿನಲ್ಲಿ ಇರುವಂತಹ ಪ್ರದೇಶಗಳನ್ನೆಲ್ಲ ನಾವು ತಿಳಿಸ್ತಾ ಹೋದ್ರೆ ಅಷ್ಟಾದ್ರೂ ನಾವು ಅಷ್ಟು ಮಟ್ಟಿಗೆ ಕೆಲವರಿಗಾದ್ರೂ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಬರುತ್ತೆ, ಉಳಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು.
1: ಹೌದು ಮೇಡಮ್, ಸಾಕಷ್ಟು ವಿಷಯಗಳನ್ನ ನಮ್ ಜೊತೆ ಹಂಚ್ಕೊಂಡಿದ್ದೀರಾ. ಸಾಮಾನ್ಯವಾಗಿ ಕೆಲವರಿಗೆ ಪಕ್ಷಿ ಅಂದಾಗ ಒಂದು ಥಾಟ್ ಇರುತ್ತೆ, ತಾವು ಅದನ್ನ ತುಂಬಾ ಇಂಟು ಡೆಪ್ತ್ ಆಗಿ ತುಂಬಾ ಆಳವಾಗಿ ನಮ್ ಜೊತೆ ಹಂಚ್ಕೊಂಡಿದ್ದಾರೆ ಇವತ್ತು ಮಾಹಿತಿಯನ್ನು. ಸಾಕಷ್ಟು ವಿಷಯಗಳನ್ನ ಚರ್ಚಾ ಮಾಡಿದೀವಿ ಇವತ್ತಿನ ಸಂಚಿಕೆಯಲ್ಲಿ. ಸೊ ಮೇಡಮ್, ಮತ್ತೆ ಕೊನೆಯದಾಗಿ ಪಕ್ಷಿಗಳ ಬಗ್ಗೆ ಏನಾದ್ರೂ ಅಂಶಗಳನ್ನ ಬಿಟ್ಟಿದ್ರೆ ನಾವು ಮತ್ತೆ ಒಂದು ಕೊನೆಯದಾಗಿ ತಿಳಿಸ್ಬೋದಾಗುತ್ತೆ.
0: ಪಕ್ಷಿ ಅಂದ ತಕ್ಷಣ ನಮ್ಗೆಲ್ರಿಗೂ ಅದ್ರದ್ದು ಬಣ್ಣ ಹೆಚ್ಚಾಗಿ
1: ಕಾಣುತ್ತೆ,
0: ಅದರ ಧ್ವನಿ ಕೇಳ್ತೇವೆ. ಇದೆಲ್ಲವೂ ನಮ್ಗೆ ಬೇಕು, ನಮ್ಮ ಮುಂದಿನ ಪೀಳಿಗೆಗೆ ನಾವು ಅದನ್ನ ಉಳಿಸ್ಬೇಕು ಅಂತ ಹೇಳಿದ್ರೆ ಎಲ್ಲರಿಗೂ ಅದ್ರ ಬಗ್ಗೆ ಜಾಗೃತಿ
1: ಬರಬೇಕು. ಒಬ್ಬರಿಂದ ಆಗುವಂತದ್ದಲ್ಲ, ಪ್ರತಿಯೊಬ್ಬರು ಕೈ ಜೋಡಿಸಲೇಬೇಕು.
0: ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು, ನಮ್ಮ ಮನೆಯಲ್ಲೇ ಫಸ್ಟ್ ನಾವು ಶುರು ಮಾಡ್ಬೇಕು.
1: ಹೌದು,
0: ಅವುಗಳನ್ನ ಅಂದ್ರೆ ಅವುಗಳಿಗೆ ಬಹಳಷ್ಟು ಬೇಕಾಗೋದಿಲ್ಲ. ಅವುಗಳಿಗೆ ನಾವು ತಿಂದು ಬಿಟ್ಟುವಂತ ಒಂದು ತುತ್ತು ಅನ್ನ, ಒಂದು ಹಿಡಿ ಕಾಳು, ಒಂದು ಬೊಗಸೆ ನೀರು, ಇದಿಷ್ಟಿಟ್ರು ಸಾಕು, ಎಷ್ಟೋ ಪರಿಹಾರ
1: ಸಿಗುತ್ತೆ.
0: ಇದಕ್ಕೆ ನಿಮ್ಗೆ ಒಂದು ನನ್ನ ಜೀವನದಲ್ಲಿ ನಡೆದದ್ದು ನಾನು ಹೇಳ್ತೀನಿ. ಇಲ್ಲಿ ನರ್ಸಾಪುರ ಅಂತ ಇದೆ ನಮ್ಮ ಕೋಲಾರ ಪಕ್ಕ, ಅಲ್ಲಿ ಗ್ರಾಮ ಪಂಚಾಯತಿಗೆ ಹೋಗಿದ್ದೆ ಇವನ್ನೆಲ್ಲ ಡಿಸ್ಪ್ಲೇ ಮಾಡೋಣ ಅಂತ ಬರ್ಡ್ಸ್ ತಗೊಂಡೋಗಿದ್ರು. ಅವಾಗ ಈ ತರ ಮಾತಾಡ್ತಾ ಹೇಳುವಾಗ ಒಬ್ರು ಕಣ್ಣಲ್ಲಿ ನೀರ್ ಬಂತು, ಒಬ್ರು ಹೆಣ್ಮಕ್ಳ ಕಾಲ. ಆಕೆ ಹೇಳಿದ್ಲು, ಅಯ್ಯೋ ಅಮ್ಮ, ನಾವು ಇಷ್ಟು ವರ್ಷ ಎಷ್ಟು ಆಹಾರ ವೇಸ್ಟ್ ಮಾಡಿದೀವಿ, ಒಂದು ತುತ್ತಿನಲ್ಲಿ ಒಂದು ಪಕ್ಷಿ ಬದುಕಿತ್ತು ಅಂತ ಯಾಕೆ ಮಾಡಬಾರ್ದು ಅಂತೇಳಿ ತನ್ನ ಅನಿಸಿಕೆಯಲ್ಲಿ ಅಳ್ತಾ ಹೇಳಿದ್ಲು ಅವಳು. ಆ ಹೆಣ್ಮಗಳು ಈಗ ನರಸಾಪುರದಲ್ಲಿ ತನ್ನ ಮನೆ ಮೇಲೆ ಪ್ರತಿದಿನ ಅದಕ್ಕೆ ಆಹಾರ ಇಡ್ತಾಳೆ, ಬರ್ತಾಳಂತೆ ಪಕ್ಷಿಗಳೆಲ್ಲ ಬಂದು ತಿನ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರು ಅವರು. ಸಿಕ್ಕಾಳ ತುಂಬಾ ಖುಷಿ
1: ಆಯ್ತು,
0: ಒಬ್ಬರಾದ್ರೂ ಅದನ್ನ ಮಾಡಿದ್ರಲ್ಲ ಅಂತ. ಹಾಗಾಗಿ ನಮ್ಮ ಮಕ್ಕಳ ಬೇಸಿಗೆ ಶಿಬಿರದಲ್ಲಿ ಈ ತರ ರಜೆಗಳಲ್ಲೆಲ್ಲ ಅವರಿಗೆ ತೋರಿಸ್ತಾ ಇದ್ದೀವಿ, ಹೇಗ್ ಮಾಡಬಹುದು, ಹೇಗ್ ಇಡಬಹುದು ಅಂತ. ಮಕ್ಕಳೆಲ್ಲ ಪ್ರಯತ್ನ ಮಾಡ್ತಾ ಇದಾರೆ, ಇಲ್ಲ ಅಂತ ಅಲ್ಲ. ಕಾಳುಗಳನ್ನ ಇಡುವಂತದ್ದು, ನೀರ್ ಇಡುವಂತದ್ದು, ಇದೆಲ್ಲ ಮರ ತಮ್ಮ ಮನೆ ಹತ್ರ ಇರುವಂತ ಮರಗಳಲ್ಲಿ ಹಾಗೆಲ್ಲ ಮಾಡ್ತಾ ಇದಾರೆ. ಇದೊಂದು ನಮ್ಗೆ ಒಂದು ಆಶಾದಾಯಕವಾದಂತ ಸಂಗತಿ.
1: ಹೌದು, ಪ್ರತಿಯೊಬ್ರು ತಾವ್ ಹೇಳಿದಾಗ ಇವಾಗ ಆ ಒಬ್ಬ ಮಹಿಳೆ ಒಂದು ಬದಲಾವಣೆ ಆಗಿದೆ ಅಂತಂದಾಗ, ಸೊ ಇದೇ ರೀತಿ ಪ್ರತಿಯೊಬ್ರು ಒಬ್ಬೊಬ್ಬರೇ ಮುಂದೆ ಬರ್ತಾ ಹೋದಾಗ, ಸೊ ನಾವು ಆಗ ಯಾವುದೇ ರೀತಿಯಾದಂತ ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಬೇಕಾಗಿರೋದಿಲ್ಲ. ಸೊ ಪ್ರತಿಯೊಬ್ರು ತಿಳ್ಕೊಂಡಿದ್ದಾರೆ ಅಂತಂದಾಗ ಆವಾಗ ಒಂದು ಸಮತೋಲನ ಸಮತಟ್ಟವಾದಂತ ಒಂದು ಪ್ರಾಕೃತಿಕವನ್ನು ನಾವು ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿವರೆಗೂ ನಮ್ಮ ಒಂದು ಹೋರಾಟ ನಿರಂತರವಾಗಿ ನಡೀತಾನೆ ಇರ್ಬೇಕಾಗುತ್ತೆ.
0: ಹೌದು, ಎಲ್ಲ ಜಲ ಎಲ್ಲ ಚೆನ್ನಾಗಿ ಇತ್ತು ಅಂತ ಹೇಳಿದ್ರೆ ಇವೆಲ್ಲವೂ ಸಹ
1: ಚೆನ್ನಾಗಿ
0: ಕೆರೆ ಕಟ್ಟೆಗಳು, ಪುಷ್ಕರಣಿಗಳು ಇವನ್ನೆಲ್ಲ ಸ್ವಚ್ಛವಾಗಿ ಇಟ್ಕೊಳ್ಳೋ ಕೆಲಸ
1: ನಮ್ದಾಗಿರುತ್ತೆ. ಹೌದು,
0: ಆವಾಗ ಇವುಗಳನ್ನೆಲ್ಲ ನಾವು ಉಳಿಸ್ಕೊಳ್ಳಿಕ್ಕೆ
1: ಸಾಧ್ಯ.
0: ಎಲ್ಲರಿಗೂ ಬರ್ಬೇಕಪ್ಪ, ಹೆಚ್ಚಾಗಿ ರೈತರ ಮಿತ್ರ ಆದ್ರಿಂದ ರೈತರು ಇದ್ರ ಕಡೆ ಹೆಚ್ಚು ಗಮನ
1: ಹರಿಸ್ಬೇಕು. ಹೌದು
0: ಹೌದು, ಹರಿಸ್ಲೇಬೇಕು. ಅನ್ನದಾತ ಹೇಗೆ ನಮ್ಗೆ ರೈತ ನಮ್ಗೆ ಹೇಗೆ ಅನ್ನದಾತನೋ, ಆ ರೈತನಿಗೂ ಕೂಡ ಇವು ಅನ್ನದಾತ
1: ಪಕ್ಷಿಗಳು. ಹೌದು
0: ಹೌದು, ಅವುಗಳಿಂದ ನಮ್ಗೆ ಬಹಳಷ್ಟು ಲಾಭ ಇದೆ. ನೀವು ಖರ್ಚು ಮಾಡುವಂತಹ ಪೆಸ್ಟಿಸೈಡ್ಸ್ಗೆ ಅಥವಾ ಗೊಬ್ಬರಕ್ಕೆ ಅವೆಲ್ಲ ಉಳಿತದೆ ಇವುಗಳು ನಮ್ ಜೊತೆ ಇತ್ತು
1: ಅಂತ.
0: ಅದಕ್ಕೆ ಖರ್ಚು ಮಾಡಿದ ಬದಲು ಇವಕ್ಕೆ ಹಾಕಿದ್ರೆ ಒಳ್ಳೇದಲ್ಲ.
1: ಹೌದು, ಯಾವುದೇ ರೀತಿಯಾದಂತ ಒಂದು ಅಂದ್ರೆ ನೀವೇನು ಈಗಾಗ್ಲೇ ನೋಡಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ, ರಾಸಾಯನಿಕಗಳನ್ನ ಬಳಸದೆ ರಾಸಾಯನಿಕ ಮುಕ್ತವಾದಂತಹ ಒಂದು ಪದಾರ್ಥಗಳನ್ನ ಪಡೀಲಿಕ್ಕೆ
0: ಸಾಧ್ಯ, ತಗೊಳಕ್ ಸಾಧ್ಯ, ಆರೋಗ್ಯ ಸುಧಾರಿಸುತ್ತೆ ಎಲ್ಲರದ್ದು.
1: ಹೌದು,
0: ಇದು ಎಷ್ಟು ಒಂದಕ್ಕೊಂದು ಲಿಂಕ್ ಇದೆ ನೋಡಿ ಸಹ.
1: ಹೌದು,
0: ಹಾಗೆ ರೈತರು ಈಗ ಕಾಂಪೌಂಡ್ ಅಂತಂದ್ರೆ ತಮ್ಮ ಹೊಲಕ್ಕೆ ಏನ್ ಹಾಕ್ತಾರೆ, ಕಲ್ಲಿನ ಬೇಲಿ ಎಲ್ಲ ಹಾಕ್ತಾರಲ್ಲ, ಅದ್ರ ಬದಲಾಗಿ ಸ್ವಾಭಾವಿಕ ಬೇಲಿಯನ್ನ ಹಾಕಿದ್ರೆ ಹೆಚ್ಚು ಪಕ್ಷಿಗಳು ಬರುತ್ತೆ. ಅಲ್ಲಿ ಎಲ್ಲಾ ತರದ ಗಿಡನು ಬೆಳೀತಾವೆ, ಹುಲ್ಲಿನಿಂದ ಹಿಡಿದು ದೊಡ್ಡ ದೊಡ್ಡಗೆ ಮರಗಳಾಗೋವರೆಗೂ ಇರ್ತಾವಲ್ಲ, ಬಳ್ಳಿ ಮರ ಇವು ಎಲ್ಲ, ಒಂದೊಂದು ಪಕ್ಷಿಗಳಿಗೆ ಒಂದೊಂದು ಆವಾಸ ಸ್ಥಾನ ಆಗುತ್ತೆ ಅದು. ಮತ್ತೆ ಅವುಗಳು ಹಾಕಿದಂತ ಹಿಕ್ಕೇನೆ ಇವರಿಗೆ ನಿಜವಾದ ಗೊಬ್ಬರನೂ ಆಗುತ್ತೆ.
1: ಆಗುತ್ತೆ, ಹೌದು,
0: ಅದು ಅದನ್ನ ಮಾಡ್ಕೋಬೇಕು. ಅದು ಬಹಳ ರೈತರಿಗೆ ಗೊತ್ತಿತ್ತು ಹಿಂದೆಲ್ಲ, ಈಗ ಒಂದಡಿ ಜಾಗನು ನಾವು ಬಿಡೋದಿಲ್ಲ ಅನ್ನೋ ರೀತಿನಲ್ಲಿ ಆಗಿರೋದ್ರಿಂದ, ಅವೆಲ್ಲ ಹೊಸ ಹೊಸ ನಾಗರಿಕತೆಗಳು ಬಂದಿರೋದ್ರಿಂದ ಅವನ್ನೆಲ್ಲ ಬಿಟ್ಟು ಹೋಗಿದೆ, ವಾಪಸ್ ತರ್ಬೇಕಷ್ಟೆ.
1: ಹೌದು, ಮತ್ತೆ ಒಂದು ಅಭ್ಯಾಸಗಳನ್ನ ಪ್ರತಿಯೊಬ್ಬರು ರೂಢಿಸ್ಬೇಕಾಗ.
0: ಹೌದು, ಹಳೆಯದೇ ವಾಪಸ್ ಬಂದ್ರೆ ಮೊದಲು ಹೇಗೆ ಪ್ರಕೃತಿ ಸುಂದರವಾಗಿ ಕಾಣ್ತಾ ಇತ್ತು ಹಾಗೆ ಇವಾಗ್ಲೂ ಕಾಣ್ಲಿಕ್ಕೆ
1: ಸಾಧ್ಯ ಆಗುತ್ತೆ. ಹೌದು
0: ಅಲ್ವಾ?
1: ಹೌದು,
0: ಅಷ್ಟು ಮಾಡಬಹುದಾ ಅಂತ. ಈಗ 5ನೇ ತಾರೀಕು ವಿಶ್ವ
1: ಪರಿಸರ ದಿನ. ಹೌದು,
0: ಎಲ್ಲಾರು ಗಿಡ ನೆಡ್ತೀವಿ ಅಂತಾರೆ, ನೆಡ್ತಾರೆ ಹೋಗ್ತಾರೆ, ಫೋಟೋ ತಕ್ಕೊಂತಾರೆ ಹೋಗ್ತಾರೆ, ಒಂದು ಗಿಡನು ಬಂದಿರಲ್ಲ, ಮತ್ತ ಅದೇ ಮುಂದಿನ ವರ್ಷ ಮತ್ತೊಂದು 1 ಕೋಟಿ ಗಿಡ ನೆಡೋದು.
1: ಹೌದು,
0: ಇದು ಗವರ್ಮೆಂಟ್ ಗೆ ಹೆಚ್ಚು ಹೊರೆ ಆಗುವಂತ ಕೆಲಸ. ಅದ್ರಲ್ಲಿ ಒಂದು ಗಿಡ ನೆಟ್ರಿ ಒಂದನ್ನೇ ಚೆನ್ನಾಗಿ ಬೆಳೆಸ್ರಿ, ಅದೊಂದೇ ಗಿಡದಲ್ಲಿ 100+ ರೀತಿಯ ಹಕ್ಕಿಗಳು ಬರ್ತವೆ, 500 ರೀತಿಯ ಜೀವಿಗಳು ಅದರಲ್ಲಿ ಇರುತ್ತೆ, ಮೋರ್ ದನ್ 500 ಜೀವಿಗಳು ಅದರಲ್ಲಿ ಇರುತ್ತೆ ಒಂದ್ ಮರದಲ್ಲಿ. ಸೊ ಅದೆಲ್ಲ ಕೂಡ ಪರಿಸರದ ಸಮತೋಲನಕ್ಕೆ ಅವುಗಳದ್ದೇ ಆದಂತ ಕೊಡುಗೆಯನ್ನ ಕೊಡ್ತಾ ಹೋಗ್ತವೆ. ಹಾಗಾಗಿ ಯಾವ ಜೀವಿಯು ನಿಕೃಷ್ಟ ಅಲ್ಲ ಪ್ರಕೃತಿನಲ್ಲಿ ಅಂತ ಮನುಷ್ಯ ತಿಳ್ಕೊಳ್ಬೇಕಪ್ಪ.
1: ಸುಮಾರು ವಿಷಯವನ್ನು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡಿದೀವಿ. ಬಹುಶಃ ಈ ಒಂದು ಕಾರ್ಯಕ್ರಮವನ್ನು ಕೇಳಿದಾಗ ಕೇಳಿದ್ರು ತಗೊಳ್ದಂಗೆ 100ರಲ್ಲಿ ಒಬ್ಬರಾದ್ರೂ ಬದಲಾದ್ರೆ ನಮ್ಗೆ ಒಂದು ಸಾರ್ಥಕ್ಯತೆ ಅನ್ಸುತ್ತೆ.
0: ಹೌದು, ಒಬ್ರಿಗಾದ್ರೂ ಇದ್ರ ಬಗ್ಗೆ ನಾನು ಮಾಡ್ಬೇಕು ಅಂತ ಅನ್ಸಿದ್ರೆ ಈ ಕಾರ್ಯಕ್ರಮ ಸಾರ್ಥಕತೆ ಅಂತ ಅನ್ಸುತ್ತೆ.
1: ಮೇಡಮ್, ಇದುವರೆಗೂ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ಇವತ್ತು ನಮ್ಮ ಒಂದು ಕೋಲಾರ ಜಿಲ್ಲೆಯ ಒಂದು ಪಕ್ಷಿ ಸಂಕುಲದ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ. ಸೊ ತಮ್ಗೆ ನಮ್ಮ ಒಂದು ರೇಡಿಯೋ ಕೇಂದ್ರದ ಪರವಾಗಿ ಹಾಗೆ ಎಲ್ಲಾ ಕೇಳುಗರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಸೊ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ಪ್ರದೇಶದ ಒಂದು ಪಕ್ಷಿ ಸಂಕುಲದ ಬಗ್ಗೆ ಮತ್ತೆ ಭೇಟಿಯಾಗೋಣ ಮೇಡಮ್.
0: ಹೇಳ್ತೀನಿ, ಮತ್ತೊಂದು ಮಲೆನಾಡಿನ ಪಕ್ಷಿಗಳ ಬಗ್ಗೆ ಮತ್ತೆ
1: ಮಾತಾಡೋಣ. ಓಕೆ, ಥ್ಯಾಂಕ್ ಯು ಮೇಡಮ್.
2: ನಮ್ಮ ಬಳಿ ಇದು ನಮ್ಮ ಬಳಿ.

ಮೇಲೆ ಪ್ರಸಾರದ ಕಾರ್ಯಕ್ರಮಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ನಾಳೆ ಮುಂಜಾನೆ 7 ಗಂಟೆಗೆ. ಆತ್ಮೀಯ ಕೇಳುವರೆ, ಈ ದಿನದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಧ್ವನಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 7026220055 ಕ್ಕೆ ಕರೆ ಮಾಡಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಬಾನುಲಿ ಗೆಳತಿ ವಿನುತಾ.